ಆಕಾಶವಾಣಿ ಮಂಗಳೂರು, ಇಂದು ಮಂಗಳವಾರ. ರಾಷ್ಟ್ರೀಯ ಶಕವರ್ಷ 1948 ಆಷಾಢ ಮಾಸದ 16ನೇ ದಿನ, ಅಂದರೆ 2026ನೇ ಇಸವಿಯ ಜುಲೈ ತಿಂಗಳ 7ನೇ ತಾರೀಕು. ಸಮಯ 5:58:36. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 meters, 1089 kHz ಹಾಗೂ FM ಬ್ಯಾಂಡ್ನ ಕಂಪನಾಂಕ 100.3 MHz. ಆತ್ಮೀಯ ಕೇಳುಗರೆಲ್ಲರಿಗೂ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ. ಶುಭ ಮುಂಜಾನೆಯ ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ರಾಕೇಶ್ ಶೆಟ್ಟಿ.

ಎಚ್ ಜಿ ಚೈತ್ರ ಅವರ ಧ್ವನಿಯಲ್ಲಿ ಪಾವಂಜೆ ಲಕ್ಷ್ಮೀನಾರಾಯಣಪ್ಪಯ್ಯ ಅವರ ರಚನೆ ನಲಿದಾಡಿದಳ್ ನಳಿನಾಂಬಿಕಿ.

ಮುಂದೆ ಕೇಳಿ ಜಮುನಾ ಶ್ರೀನಿವಾಸ್ ಅವರು ಹಾಡಿರುವ ಗುಂಡಮ್ಮನವರ ರಚನೆ ಉಮಾದೇವಿಯೇ ನಿನ್ನ ನಮಿಪೆ ಅನುದಿನ.

ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿ ಗೀತೆ. ರಚನೆ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ. ಭೇದ ಭಾವ ಮರೆಯುವ ಎಲ್ಲರೊಂದಾಗುವ.

0: ಇದುವರೆಗೆ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಮುಂದೆ ಕೇಳಿ ಬಿಬಿ ಶಿವಣ್ಣ ಅವರಿಂದ ಚಿಂತನ.
1: ಪ್ರತಿದಿನವೂ ನಾವು ಅದೆಷ್ಟು ಕೇಳಿಸಿಕೊಳ್ಳುತ್ತಿರ್ತೇವೆ, ಸ್ಪಂದಿಸಬೇಕಾದ ಕಡೆ ಸ್ಪಂದಿಸುತ್ತಿರ್ತೇವೆ, ಮೌನವಾಗಿರಬೇಕಾದ ಕಡೆ ಮೌನವಾಗಿ ಇರ್ತೇವೆ. ಹೇಗೆ ಏಕೆ ಎಂಬುದು ಆಯಾ ವ್ಯಕ್ತಿಗಳಿಗೆ ಆಯಾ ಸಮಯಕ್ಕೆ ಸಂಬಂಧಿಸಿದ ವಿಚಾರವಾಗಿರ್ತದೆ. ಈ ಪ್ರಕ್ರಿಯೆಯು ಚರ್ಚೆಗೆ ಅವಕಾಶ ಮಾಡಿಕೊಡಬಹುದು, ವಾದ ವಿವಾದವಾಗಿ ಪರಸ್ಪರರು ಬಡಿದಾಡಿಕೊಳ್ಳುವವರೆಗೂ ಮುಂದುವರಿಯಬಹುದು. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಹಾಸಿಗೆಯಿಂದ ಏಳುವಾಗಿನಿಂದ ಹಿಡಿದು ರಾತ್ರಿ ಹಾಸಿಗೆಗೆ ಮರಳಿ ನಿದ್ರಿಸುವವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೇಳಿಸಿಕೊಳ್ಳುವ, ಅರ್ಥೈಸಿಕೊಳ್ಳುವ, ಸ್ಪಂದಿಸುವ ಪ್ರಕ್ರಿಯೆ ನಡೆದಿರುತ್ತದೆ. ಅರ್ಥೈಸಿಕೊಳ್ಳುವುದು ಕೇಳಿಸಿಕೊಳ್ಳುವ ಮತ್ತು ಸ್ಪಂದಿಸುವ ಕ್ರಿಯೆಯ ಮಧ್ಯದ ಕೊಂಡಿ ಎನ್ನಬಹುದು. ಕೇಳಿಸಿಕೊಂಡು ಅರ್ಥೈಸಿಕೊಂಡು ಪರಿಣಾಮಕಾರಿಯಾಗಿ ಸ್ಪಂದಿಸಲು ಹಲವು ಹಂತಗಳಿವೆ. ಆಂಗ್ಲ ಭಾಷೆಯ ಪದ ಲಿಯೋರ್ ಎಂದರೆ ಕನ್ನಡದಲ್ಲಿ ಅರ್ಥ ಆಕರ್ಷಿಸು, ಮರುಳುಗೊರಿಸು ಎಂದಾಗಿರ್ತದೆ. ಅಂದರೆ ಪ್ರಕ್ರಿಯೆ ಇನ್ನೊಬ್ಬರಿಗೆ ಮೆಚ್ಚುಗೆಯಾಗಬೇಕು ಎಂಬುದೇ ಉದ್ದೇಶವಾಗಿರ್ತದೆ. ಲಿಸನಿಂಗ್ ಅಂದರೆ ಕೇಳಿಸಿಕೊಳ್ಳುವುದು, ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥೈಸಿಕೊಳ್ಳುವುದು, ರಿಯಾಕ್ಟಿಂಗ್ ಅಂದರೆ ಸ್ಪಂದಿಸುವುದು, ಎಫೆಕ್ಟಿವ್ಲಿ ಎಂದರೆ ಈ ಪ್ರಕ್ರಿಯೆಗಳ ಹಂತವೇ ಪರಿಣಾಮಕಾರಿಯಾದಂಥದ್ದು. ಒಬ್ಬ ವ್ಯಕ್ತಿಯು ಮಾತಾಡುವುದನ್ನು ಕೇಳಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ, ಮುಂದುವರಿದು ಆಲಿಸಲೂಬಹುದು. ಮಾತಾಡುವುದನ್ನು ಆಸಕ್ತಿಯಿಂದ ಇದ್ದಕ್ಕೆ ಇದ್ದ ಹಾಗೆ ಕೇಳಿಸಿಕೊಳ್ಳುವುದು, ಮಾತಾಡುವುದನ್ನು ಅಸಡ್ಡೆಯಿಂದ ಉಡಾಫೆಯಿಂದ ಕೇಳಿಸಿಕೊಳ್ಳುವುದು, ಮತ್ತು ಕೆಲವರಲ್ಲಿ ಕೇಳಿಸಿಕೊಳ್ಳುವಂತೆ ನಟಿಸುವ ಸ್ವಭಾವ ಕೂಡ ಇರುತ್ತದೆ, ಮತ್ತು ಕೆಲವರಲ್ಲಿ ಯಾವುದೇ ಪರಿಚಲನೆ ಇಲ್ಲದೆ ಜಡತ್ವದಿಂದ ಕೇಳಿಸಿಕೊಳ್ಳುವುದು, ಮಾತಾಡುವುದನ್ನು ಕೇಳಿಸಿಕೊಳ್ಳದೇ ಇರುವುದು, ಅರ್ಥೈಸಿಕೊಳ್ಳುವುದು, ಯಾವುದೇ

0: ಮಾತನ್ನು ಯಾವುದೇ ವಿಷಯವನ್ನು ಅರ್ಥೈಸಿಕೊಳ್ಳುವಲ್ಲಿ ಆ ವ್ಯಕ್ತಿ ಪಡೆದಿರುವ ಅನುಭವ, ಜ್ಞಾನಮಟ್ಟ, ಪರಿಸರ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ವಿಷಯವನ್ನು ಯಥಾವತ್ತಾಗಿ ಅರ್ಥೈಸಿಕೊಳ್ಳುವುದು. ನಂತರದಲ್ಲಿ ಕೆಲವರಲ್ಲಿರುವ ಭಾವನೆ ಎಂದರೆ ತನ್ನ ಕಲ್ಪನೆಯಂತೆ ಅರ್ಥೈಸಿಕೊಳ್ಳುವುದು. ಉದಾಹರಣೆಗೆ, ಬಾಲ್ ಎಂದೊಡನೆ ತನ್ನ ಕಲ್ಪನೆಯ ಬಾಲನ್ನು ಅರ್ಥೈಸಿಕೊಳ್ಳುವುದು. ವಿಷಯವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು, ವಿಷಯವನ್ನು ಅರ್ಥ ಮಾಡಿಕೊಳ್ಳದಿರುವುದು. ಸ್ಪಂದಿಸುವುದು, ಸ್ಪಂದಿಸುವಾಗ ವ್ಯಕ್ತಿಯ ವ್ಯಕ್ತಿತ್ವ ಹೊರಹೊಮ್ಮುತ್ತಿರ್ತದೆ. ಕೆಲವರು ಸಭ್ಯರಾಗಿ, ಕೆಲವರು ಅಸಭ್ಯರಾಗಿ ವರ್ತಿಸುವುದು ಇದೆ. ಈ ಕ್ರಿಯೆಗೂ ಆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಪರಿಸರ ಬಹಳ ಪರಿಣಾಮ ಬೀರುತ್ತವೆ. ಸ್ಪಂದಿಸುವಿಕೆಯಲ್ಲಿ ಹಲವು ಹಂತಗಳನ್ನು ಗಮನಿಸೋಣ. ಆಕ್ರಮಣಕಾರಿಯಾಗಿ ರೇಗುತ್ತಾ ಸ್ಪಂದಿಸುವುದು, ಯಾವುದೇ ರೀತಿಯ ಸ್ಪಂದನೆ ಇಲ್ಲದೆ ಜಡಭರಿತನಾಗಿರುವುದು, ತಟಸ್ಥನಾಗಿರುವುದು, ನಿಷ್ಕ್ರಿಯನಾಗಿರುವುದು. ವಿಶ್ಲೇಷಣಾತ್ಮಕವಾಗಿ ಸಭ್ಯಸ್ಥನಾಗಿ ತಾಳ್ಮೆಯಿಂದ ಸ್ಪಂದಿಸುವುದು, ಕೇಳಿಸಿಕೊಳ್ಳುವುದು, ಅರ್ಥೈಸಿಕೊಳ್ಳುವುದು, ಸ್ಪಂದಿಸುವುದು. ಈ ಸರಣಿಯ ಪರಿಣಾಮಕಾರಿಯಾಗಬೇಕೆಂದರೆ ಕೆಲವು ಅಂಶಗಳನ್ನು ಪಾಲಿಸುವುದು ಒಳ್ಳೆಯಿತು. ಯಾವುದೇ ವಿಷಯವನ್ನು ಇದ್ದಕ್ಕಿದ್ದಾಗೆ ಕೇಳಿಸಿಕೊಳ್ಳುವುದು, ವಿಷಯವನ್ನು ಯಥಾವತ್ತಾಗಿ ಅರ್ಥೈಸಿಕೊಳ್ಳುವುದು, ವಿಶ್ಲೇಷಣಾತ್ಮಕವಾಗಿ ನಿಧಾನವಾಗಿ ಸಭ್ಯನಾಗಿ ಸ್ಪಂದಿಸುವುದು. ಈ ಕ್ರಮವನ್ನು ಯಥಾವತ್ತಾಗಿ ಪಾಲಿಸಿದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ. ವ್ಯಕ್ತಿಯ ಸ್ಥಾನಮಾನವು ಈ ಸಮಾಜದಲ್ಲಿ ಹೆಚ್ಚಾಗುತ್ತದೆ, ಸ್ನೇಹ ಬೆಳೆಯುತ್ತದೆ. ಕ್ರಮವನ್ನು ಆಚೀಚೆ ಮಾಡಿ ಪ್ರಯತ್ನಿಸಿ ನೋಡಬಹುದು, ಪರಿಣಾಮವನ್ನು ತಾವು ಕೂಡ ಅನುಭವಿಸಬಹುದು.
1: ಇದುವರೆಗೆ ಬಿಬಿ ಶಿವಣ್ಣ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಮುಂಜಾನೆ 6:40 ಕೆಳದಿ ಶಿವಪ್ಪನಾಯಕ UAHS ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಮಿಡಿತ ಪ್ರಸಾರವಾಗಲಿದೆ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ದೈವಿಕ್ ವಿ ಶೆಟ್ಟಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ, ಯಕೃತ್ತಿನ ಕಾಯಿಲೆಗೆ ಆಯುರ್ವೇದದ ಚಿಕಿತ್ಸೆ. ಈ ವಿಷಯದ ಬಗ್ಗೆ ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಮಮತಾ ಶೆಟ್ಟಿ. 7:45 ರಾಗರಂಜಿನಿ, ಕನ್ನಡ ಚಿತ್ರಗೀತೆಗಳು. 8:00 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:20 ಹಿಂದಿ ಚಿತ್ರಗೀತೆಗಳು. ಹತ್ತು 10:00 CIET ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಹೃದಯ ರಾಗ, ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ಹೃದಯ ರಾಗದಲ್ಲಿ ವಿಷಯ, 1 ರೂಪಾಯಿಯೂ ಖರ್ಚು ಮಾಡದೆ ದಿನ ಕಳೆಯಬೇಕು ಅನ್ನುವ ಪರಿಸ್ಥಿತಿ ಬಂದರೆ ಏನೆಲ್ಲ ಉಪಾಯಗಳನ್ನು ಮಾಡಬಹುದು? ವಿನೋದವಾಗಿ ನಿಮ್ಮ ಉಪಾಯಗಳನ್ನು ತಿಳಿಸಿ ಕರೆ ಮಾಡಿ 2211999 2222611. STD ಸಂಖ್ಯೆ 0824. ಮೊಬೈಲ್ ನಂಬರ್ 8277038000. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಕಿಂಡಿ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಆಹಿರ್ ಭೈರವ್. 12:05 ವನಿತಾ ವಿಹಾರ. ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸುಮಾರು 50 ವರ್ಷಗಳಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ KV ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಈ ಕುರಿತಂತೆ ಮನೋವೈದ್ಯ ಡಾಕ್ಟರ್ KS ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ FME ಯೋಜನೆಯ ಬಗ್ಗೆ ಮಾಹಿತಿ ನೀಡುತ್ತಾರೆ MT ಯೋಗೇಶ್ ಕುಮಾರ್. 1:20 ಸ್ವರ

ಮಾಧುರ್ಯದಲ್ಲಿ ಅಜಯ್ ವಾರಿಯರ್ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:15 ಹಿಂದಿ ಚಿತ್ರಗೀತೆಗಳು, 2:40 ಗಜಲ್ಗಳನ್ನು ಕೇಳುವಿರಿ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಶಿಕ್ಷಕರು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ್ ಹೆಗಡೆ ಮತ್ತು ಅನ್ನಪೂರ್ಣ. 5:45 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ ಪ್ರಸಾರವಾಗಲಿದೆ. 6:50 ಕಿಸಾನ್ ವಾಣಿಯಲ್ಲಿ ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣೆ ಅನುಭವ ಕುರಿತು ಪುಣಚದ ದಿವಾಕರ್ ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಐದು ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಶಿಕ್ಷಕರು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ್ ಹೆಗಡೆ ಮತ್ತು ಅನ್ನಪೂರ್ಣ. 5:45 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ ಪ್ರಸಾರವಾಗಲಿದೆ. 6:50 ಕಿಸಾನ್ ವಾಣಿಯಲ್ಲಿ ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣೆ ಅನುಭವ ಕುರಿತು ಪುಣಚದ ದಿವಾಕರ್ ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಏಳು ಚಿತ್ರಗೀತೆಗಳು, 8:00 ಯುವವಾಣಿ. ಗೌತಮ್ ಕೃಷ್ಣ ದೇಂತಾಜೆ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಗಾಯನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಗೌತಮ್ ಪಿಜಿ ಭಟ್, ಮೃದಂಗದಲ್ಲಿ ಧೀಮಂತ ಭಟ್. ನಂತರ ಸೌಜನ್ಯ ಪಿ ಶರ್ಮಾ ಅವರಿಂದ ದೇವರ ನಾಮಗಳನ್ನು ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. 8:30 ಕಾವ್ಯಧಾರೆ, ಸ್ವರಚಿತ ಕವನಗಳ ವಾಚನ ಶುಭಲಕ್ಷ್ಮಿ ಆರ್ ನಾಯಕ್ ಅವರಿಂದ. ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಸಂಚಿಕೆ 7 ಪ್ರಸಾರವಾಗಲಿದೆ. ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ, ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಇದು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಆಕಾಶವಾಣಿ ಮಂಗಳೂರು, ಇದೀಗ ಕೆಳದಿ ಶಿವಪ್ಪ ನಾಯಕ, ಯು ಎ ಎಚ್ ಎಸ್ ನೇಗಿಲ ಮಿಡಿತ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೇಗಿಲ ಹೂಡಲು ಹೋಗಿಸಬೇಕು.
2: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ.
3: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ, ವಿಜ್ಞಾನ ಬೇಸಾಯ ಶಾಸ್ತ್ರ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಸೊ ಇವತ್ತು ನಮಗೆ ಕಳೆಗಳು ಬಹಳ ಸಮಸ್ಯೆ ಆಗ್ತದೆ ಆಕ್ಚುಲಿ ಪ್ರತಿಯೊಂದು ಬೆಳೆಗೆ. ಈಗ ಮೆಕ್ಕೆಜೋಳಕ್ಕೆ ಹೋದ್ರೆ ನಮಗೆ ಏನಾಗ್ತೈತಿ, ಮುಳ್ಳು ಸಜ್ಜೆ ಅಂತ ಹೇಳ್ತೀವಿ, ಭತ್ತದಲ್ಲಿ ಮೆಂತೆ ಅಂತ ಹೇಳ್ತವಿ, ಬೇರೆ ಬೇರೆ ಕಾಂಗ್ರೆಸ್ ಕಸ ಇರ್ಬೋದು ಅಥವಾ ಮುಳ್ಳು ಸಜ್ಜೆ ಇರ್ಬೋದು ಅಥವಾ ಜೇಕ್ ಇರ್ಬೋದು ಕರಿಕೆ ಇರ್ಬೋದು. ಸೊ ಇವೆಲ್ಲ ನಮಗೇನಂತಂದ್ರೆ ಬಳೆ, ನಮ್ಮ ದೇಶ ಸರ್ವೆ ಮಾಡಿದಾಗ ಎಷ್ಟು ಕಳೆಗಳಿಂದ ಎಷ್ಟು ಲಾಸ್ ಆಗ್ತದೆ ಸುಮಾರು, ನಾವೇನಂತಂದ್ರೆ ಸರಿಯಾಗಿ ನಾವೇನಾದ್ರೂ ಕಳೆಯನ್ನು ತೆಗಿಲ್ಲ ಅಂದ್ರೆ ಇಳುವರಿಯಲ್ಲಿ ಸುಮಾರು 30-80% ಇಳುವರಿ ಕಡಿಮೆ ಆಗ್ತಾ ಇರುತ್ತೆ ಕಳೆಗಳಿಂದ. ಅದಕ್ಕೋಸ್ಕರ ಕಳೆ ನಿಯಂತ್ರಣ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ಬಿತ್ತರೆ ಅಂದ್ರೆ ಈಗ ಕೀಟನಾಶಕ ರೋಗನಾಶಕದಿಂದ ಸುಮಾರು 20% ಇಳುವರಿ ಲಾಸ್ ಆಗ್ತದೆ. ಯಾಕಂದ್ರೆ ಕಳೆಗಳು ಒಂದೇನಂತಂದ್ರೆ ಬೆಳೆಗಳ ಜೊತೆಗೆ ಪೈಪೋಟಿ ಮಾಡ್ತದೆ, ಒಂದೇನಂತಂದ್ರೆ ನೀರಿಗಾಗಿ, ಪೋಷಕಾಂಶಗಾಗಿ, ಸೂರ್ಯಕಿರಣಕ್ಕಾಗಿ. ಅನಂತರ ಕಳೆಗಳು ಈ ಕೀಟ ಮತ್ತು ರೋಗಗಳ ತಂಗುವ ಜಾಣ ಆಗ್ಬಿಡುತ್ತೆ ಆಕ್ಚುಲಿ. ಅಂದ್ರೆ ಈಗ ಬೆಳೆ ಇಲ್ದಾಗ ಆ ರೋಗ ಕೀಟದ ಬೆಳೆಗಳು ಆ ಕಳೆಗಳಲ್ಲಿ ಇರ್ತವೆ. ಹೆಚ್ಚಿನ ಪ್ರಮಾಣದ ನಮಗೇನಂತಂದ್ರೆ ಬೆಳೆಗಳಲ್ಲಿ ಲಾಸ್ ಆಗೋದಂತಂದ್ರೆ ಕಳೆಗಳಿಂದನೆ ಹೈಯೆಸ್ಟ್ ಈ ರೋಗ ಕೀಟಕ್ಕಿಗಿಂತ. ಸೊ ಅದಕ್ಕೋಸ್ಕರ ನಾವು ಪ್ರಮುಖವಾಗಿ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಸಮಗ್ರ ಕಳೆ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಬರೀ ಕಳೆನಾಶಕ ಉಪಯೋಗ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಅದರಿಂದ ಲಾಭ ಆಗಲ್ಲ, ಜಸ್ಟ್ ಶಾರ್ಟ್ ಫೀಲ್ಡ್ ಇರುತ್ತೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ಸಮಗ್ರವಾಗಿ ನಾವು ಕಳೆ ನಿರ್ವಹಣೆ ಮಾಡೋದು ಯಾವ ತರ ಮಾಡೋದು ಅಂತ ಹೇಳ್ತೇನೆ ನಿಮಗೆ. ಒಂದು, ಮಾಗೆ ಉಳುಮೆ ಮಾಡೋದು. ನಮಗೆ ಮಾಗೆ ಉಳುಮೆ ಮಾಡೋದ್ರಿಂದ ನಾವು ಆಳವಾಗಿ ಉಳುಮೆ ಮಾಡ್ತೇವೆ, ಕೆಳಗಿದ್ದುದೆಲ್ಲ ಮೇಘ ಬಂದು ಒಂದು ಸೂರ್ಯನ ಕಿರಣ ಬಿಸಿಲಿಗೆ ತಾಪಮಾನಕ್ಕೆ ಸುಟ್ಟು ಹೋಗ್ಬಿಡುತ್ತೆ ಆಕ್ಚುಲಿ. ನಂತರ ಏನ್ ಮಾಡಕ್ಕಂತಂದ್ರೆ ಸ್ಟೇಲ್ ಸೀಡ್ ಬೆಡ್ ಅಂತ ಹೇಳ್ತೇವೆ ಆಕ್ಚುಲಿ. ಸ್ಟೇಲ್ ಸೀಡ್ ಬೆಡ್ ಅಂತಂದ್ರೆ ಈಗ ನಾವು ಕಟಾವ್ ಮಾಡ್ತೇವೆ ಬೆಳೆ. ಸೊ ಕಟಾವ್ ಆದ ತಕ್ಷಣ ಉಳುಮೆ ಮಾಡಿರ್ತೇವೆ. ಸ್ವಲ್ಪ ಏನಂದ್ರೆ ಉಳುಮೆ ಮಾಡಿದ ನಂತರ ಏನಂದ್ರೆ ಸ್ವಲ್ಪ ಕಲ್ಟಿವೇಟರ್ ಹೊಡೆದು ರೋಟೋವೇಟರ್ ಅಂತ ಹೊಡೆದು ಸ್ವಲ್ಪ ನೀರು ಬಿಟ್ಬಿಟ್ರೆ ಏನಾಗ್ತದೆ ಅಂದ್ರೆ ಭೂಮಿಲಿ ಇದ್ದಂತ ಕಳೆ ಬೀಜಗಳು ಮೊಳಕೆ ಬರ್ತವೆ. ಸೊ ಮೊಳಕೆ ಬಂದ ತಕ್ಷಣ ಅದನ್ನ ಒಂದು 20 ದಿವಸ ಆದ್ಮೇಲೆ ನಾವೇನಂತಂದ್ರೆ ಈ ಒಂದು ಅಂತರ ಬೇಸಾಯ ಅಥವಾ ಹರಗು ಬಿಟ್ರೆ ಏನಾಗ್ತದೆ, ಒಂದು ಫಸಲು ಅಂತ ಹೇಳ್ತೇವೆ, ಒಂದು ಕಳೆ ಫಸಲು ನಾವು ಮಾಡಬಹುದು ಈ ಒಂದು ಸ್ಟೇಲ್ ಸೀಡ್ ಬೆಡ್ನಿಂದ. ಇನ್ನೊಂದು ಏನಂತಂದ್ರೆ ಕಳೆಗಳು ಸ್ಪ್ರೆಡ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಒಂದು ಹೊಲದಲ್ಲಿ ಹೊಡೆದಿದ್ದು ಕಳೆ ಕುಂಟಿ ತಗೊಂಡು ಇನ್ನೊಂದು ಹುಡುಕಿತ್ತು, ಅದಕ್ಕೋಸ್ಕರ ಅದನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಆ ಕುಂಟಿಯನ್ನು ಕ್ಲೀನ್ ಮಾಡ್ಕೊಂಡಾಗ ಆ ಕಳೆಗಳು ಬೀಜಗಳು ಬೆತ್ತೊಂದು ಹೊಲಕ್ಕೆ ಪ್ರಸಾರ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಏನಂತ

0: ಅಂತಂದ್ರೆ ನಾವು ಈ ಒಂದು ಕೈ ಕಳೆಯಿಂದನೂ ನಾವು ಕಳೆನ ಹತೋಟಿ ಮಾಡ್ಕೊಬಹುದು. ಸೊ ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಅಂತರ್ ಬೇಸಾಯ ಮಾಡೋದ್ರಿಂದ ನಾವೇನಂತಂದ್ರ ಕಳೆನ ರಿಪೀಟೆಡ್ ಆಗಿ ಅಂತರ್ ಬೇಸಾಯ ಅಂದ್ರೆ ಎರಡು ಸಾಲ ಮಧ್ಯ ನಾವು ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆನ ಹತೋಟಿ ಮಾಡಬಹುದು. ಸೊ ಇನ್ನೊಂದು ಬೆಳೆ ಪರಿವರ್ತನೆ, ಈಗ ನೀವು ಮುಳ್ಸಜ್ಜಿ ಅಂತ ಹೇಳ್ತೇವೆ ಮೆಕ್ಕೆಜೋಳದಲ್ಲಿ ಇರ್ಬೋದು, ಅಥವಾ ಮುಳ್ಸಜ್ಜಿ ನಾವು ಹತೋಟಿ ಮಾಡಬೇಕಾದ್ರೆ ಬೇರೆ ಬೆಳೆಗಳನ್ನ ಬೆಳೆಯಿರಿ, ಬೆಳೆ ಪರಿವರ್ತನೆ ಮಾಡ್ರಿ. ಸೊ ಮೆಕ್ಕೆಜೋಳ ಬದಲಿ ಹೆಸರು ಅಲಸಂದೆ ಊದು, ಈ ತರ ನಾವೇನಂತಾರೆ ಬೆಳೆ ಪರಿವರ್ತನೆ. ಈಗ ನಮಗೆ ಏನಾಗ್ತದೆ ಜೇಕು ಸಮಸ್ಯೆ ಅಂತ ಹೇಳ್ತೀರಿ. ಸೊ ಜೇಕು ಸಮಸ್ಯೆ ಇದ್ದಾಗ ಎಲ್ಲ ಬೆಳೆಗೆ ಸಮಯ ಇರ್ತದೆ. ಸೊ ಅಂತ ಸಮಯದಲ್ಲಿ ನಾವು ರಾಗಿ ಬೆಳೆ ಅಂತ ಹೇಳ್ತೀವಿ, ಮೂಲಂಗಿ ಬೆಳೆ ಅಂತ ಹೇಳ್ತೇವೆ. ಕಂಟಿನ್ಯೂಸ್ ಅದೇ ಬೆಳೆ ಬದಲಿ ಈ ಮೂಲಂಗಿ ರಾಗಿ ಬೆಳೆಬಿಟ್ರೆ ಆ ಉಷ್ಣಾಂಶ ಡೆವಲಪ್ ಆಗಿ ಆ ರೈಸೋಬಿಯಂ ಕರಿಗೆ ಹೋಗ್ಬಿಡ್ತಾ ಗಡ್ಡೆ ಈ ಒಂದು ಜೇಕಿನಲ್ಲಿ. ಸೊ ಈ ತರ ಬೇಸಾಯಗಳನ್ನು ಅಳವಡಿಸಬೇಕು. ಆಮೇಲೆ ಅಂತರ್ ಬೇಸಾಯ ಮಾಡಬಹುದು, ಕೈ ಕಳೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅಗಲವಾದ ಸಾಲುಗಳ ಮಧ್ಯದಲ್ಲಿ ಈಗ ನಾವು ಅಡಿಕೆ ಇರಬಹುದು. ಸೊ ಹಸಿರುಳೆ ಗೊಬ್ಬರ ಬೆಳಕಂದ್ರೆ ಸ್ವಲ್ಪ ಕಳೆಗಳ ಕಾಂಪಿಟೇಷನ್ ಕೊಟ್ಟು ಕಳೆಗಳು ಕಡಿಮೆ ಆಗ್ತದೆ. ಅಥವಾ ಮೆಕ್ಕೆಜೋಳದಲ್ಲಿ ನಾವು ಹೇಳ್ತೇವೆ ನಿಮಗೆ ಅಂತರ ಬೆಳೆಯಾಗಿ ನಾವು ಅವರೇ ಹಾಕ್ರಿ, ಹೆಸರು ಹಾಕ್ರಿ, ಸನ್ನೆಂಪು ಬೆಳಕೋಬಹುದು. ಏನಂತಂದ್ರೆ ಸಣಬ್ ಅಂತ ಹೇಳ್ತಾರೆ, ಅದನ್ನು ಬೆಳಕೋಬಹುದು. ಅವಾಗ ಏನಾಗ್ತದೆ ಅಂದ್ರೆ ನಮಗೆ ಇನಿಷಿಯಲಿ ಏನಾಗ್ತದೆ ಕಳೆ ಬರಂಗಿಲ್ಲ. ಸೊ ಈ ತರ ನಾವೇನಂದ್ರೆ ಎಲ್ಲಾ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೋಬೇಕು. ಸೊ ಒಂದು ಮಾಗೆ ಉಳಿಮೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಹೆಚ್ಚೆಚ್ಚು ಅಂತರ ಬೇಸಾಯ ಮಾಡಬೇಕು, ನಂತರ ಕೈ ಕಳೆಯನ್ನು ತೆಗಿಬೇಕು, ಲಾಸ್ಟ್ ಆಪ್ಷನ್ ಅಂತಂದ್ರೆ ಕಳೆನಾಶಕವನ್ನು ಉಪಯೋಗ ಮಾಡಬೇಕು. ಸೊ ಪ್ರತಿಯೊಂದು ಬೆಳೆಗೆ ಪ್ರತಿಯೊಂದು ಕಳೆನಾಶಕ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಸಮಗ್ರವಾಗಿ ಈ ಒಂದು ಕಳೆ ನಿಯಂತ್ರಣ ಮಾಡಿದ್ರೆ ಮತ್ತೆ ಆ ಕಳೆ ಬರಂಗಿಲ್ಲ. ಈಗ ನಾವು ಕಳೆನಾಶಕ ಸಿಂಪಡಣೆ ಮಾಡ್ತವೆ, ಒಂದ್ಸತಿ ಅದು ಕಂಟ್ರೋಲ್ ಆಗ್ತದೆ, ನೆಕ್ಸ್ಟ್ ಬರ್ತಾ ಇರುತ್ತೆ ಆಕ್ಚುಲಿ. ಅದಕ್ಕೋಸ್ಕರ ಈ ಎಲ್ಲಾ ಸಮಗ್ರ ಬೇಸಾಯಗಳನ್ನು ಅಳವಡಿಸಿಕೊಂಡ್ರೆ ನಾವು ಕಳೆಯನ್ನ ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ನಮಗೆ ಗೊತ್ತಿದೆ, ಒಂದು ಪಾರ್ಥೆನಿಯಂ ಕಳೆ ತೆಗಿಲ್ಲ ಅಂದ್ರೆ 5,000 ಪಾರ್ಥೆನಿಯಂ ಗಿಡಗಳು ಬರ್ತಾ ಇರ್ತವೆ. ಯಾವುದೇ ಕಳೆಯನ್ನು ನಾವೇನಂತಂದ್ರೆ ಹೂ ಬರ್ಲಿಕ್ಕಿಂತ ಮುಂಚೆ ಕಿತ್ತಾಕ್ಬೇಕು. ಹೂ ಬಂದು ಬೀಜ ಆದ್ಬಿಟ್ಟೆ ನಮ್ಗೆ ಏನಾಗ್ತದೆ ಕಳೆ ಆಗ್ತದೆ. ರೈತರು ಈ ತರ ಎಲ್ಲಾ ಪದ್ಧತಿಗಳನ್ನು ಸಮಗ್ರವಾಗಿ ಕಳೆಯನ್ನು ನಿಯಂತ್ರಣ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಕಳೆಯನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾ, ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. 9449692744ಕ್ಕೆ ನೀವು ಸಂಪರ್ಕ ಮಾಡ್ಕೋಬಹುದು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಸ್ಟಿಯೋಪೋರೋಸಿಸ್. ಪ್ರಸ್ತುತಿ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ.
3: ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹತ್ರ ನಾವು ತುಂಬ ಜನ ಹೀಗೆ ನೋಡಿರ್ತೀವಿ, 40-50 ವರ್ಷದ ಹಿರಿಯರು ಇರ್ತಾರೆ, ನಮ್ಮ ರಿಲೇಟಿವ್ಸ್ ಇರ್ತಾರೆ. ಒಂದು ಟಾಯ್ಲೆಟಿಗೆ ಹೋದಾಗ ಸ್ಲಿಪ್ ಆಗಿ ಬೀಳ್ತಾರೆ, ಬಿದ್ದಾಗ ಕೈ ಮುಂದಿಟ್ಟು ಬೀಳ್ತಾರೆ, ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರು ಹೇಳ್ತಾರೆ ಕೈಯಲ್ಲಿ ಫ್ರ್ಯಾಕ್ಚರ್ ಇದೆ, ಇದಕ್ಕೆ ಆಪರೇಷನ್ ಬೇಕು, ಸಿಮೆಂಟ್ ಬೇಕು ಇತ್ಯಾದಿ. ಇದೇ ಥರ ನಾವು ಎಲ್ಲಾದರೂ ಬಿದ್ದಾಗ ಸೊಂಟದಲ್ಲಿ ನೋವು ಬರ್ತದೆ, ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಅವರು 40-50 ವರ್ಷದ ಹಿರಿಯರು ಇರ್ತಾರೆ, ಅವರಿಗೂ ಫ್ರ್ಯಾಕ್ಚರ್ ಬರ್ತದೆ. ಇದೇ ಥರ ಕೂತ್ಕೊಂಡಾಗ ಇಲ್ದ್ರೆ ಏನಾದರೂ ಫೋರ್ಸ್ ಆಗಿ ಮಾಡಿದಾಗ ಬೆನ್ನಲ್ಲಿ ನೋವು ಬರ್ತದೆ, ಅದನ್ನು ನೋಡಿದಾಗ ಫ್ರ್ಯಾಕ್ಚರ್ ಆಗಿರ್ತದೆ, ಅವರಿಗೂ ಏನಾದರೂ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಒಂದು ಎಲ್ಲರೂ ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿಸ್ತಾರೆ. ನಾವು ಆರ್ಥೋಪೆಡಿಕ್ ಸರ್ಜನ್ ಹತ್ರ ಕರ್ಕೊಂಡು ಹೋಗ್ತೀವಿ, ಆಪರೇಷನ್ ಬೇಕಾದರೆ ಆಪರೇಷನ್ ಮಾಡಿಸ್ತೀವಿ, ಸಿಮೆಂಟ್ ಹಾಕ್ಸ್ತೀವಿ, ಆದರೆ ಯಾರಿಗೂ ಈ ಕುತೂಹಲ ಇಲ್ಲ ಯಾಕೆ ಇವರಲ್ಲಿ ಫ್ರ್ಯಾಕ್ಚರ್ ಆಗ್ತಿದೆ ಅಂತ. ಯಾಕಂದರೆ ಈಗ ನಾನು ಬೀಳ್ತೀನಿ, ನಾನು ಹಲವಾರು ಸತಿ ಬಿದ್ದಿದ್ದೀನಿ, ಅದೇ ನನಗೆ ಯಾವಾಗಲೂ ಕೈಯಲ್ಲಿ ಫ್ರ್ಯಾಕ್ಚರ್ ಆಗಿಲ್ಲ, ಸೊಂಟದಲ್ಲಿ ಫ್ರ್ಯಾಕ್ಚರ್ ಆಗಿಲ್ಲ, ಬೆನ್ನಲ್ಲಿ ಫ್ರ್ಯಾಕ್ಚರ್ ಆಗಿಲ್ಲ. ಸೊ ಯಾಕೆ 40-50 ವರ್ಷ ಜನರಿಗೆ ಈ ಥರದ್ದು ಫ್ರ್ಯಾಕ್ಚರ್ಸ್ ಆಗ್ತಿದೆ ಅಂತ ಗೊತ್ತಿರಲಿಕ್ಕೆ ಕಾಸ್ ಆಸ್ಟಿಯೋಪೊರೋಸಿಸ್. ಅದಕ್ಕೆ ನಾನು ಅದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿದೆ, ಯಾಕಂದರೆ ತುಂಬ ವರ್ಷ ತನಕ ಎಲ್ಲರಲ್ಲೂ ಆಸ್ಟಿಯೋಪೊರೋಸಿಸ್ ಇರ್ತದೆ, ಆದರೆ ಅವ್ರಿಗೆ ಗೊತ್ತಿರಲ್ಲ ಫ್ರ್ಯಾಕ್ಚರ್ ಆದಾಗ ಗೊತ್ತಾಗ್ತದೆ ಓ ಇದು ಆಸ್ಟಿಯೋಪೊರೋಸಿಸ್ದಿಂದ ಆದದಂತ. ಸೊ ನಾವು ಮೊದಲಿಂದ ಈ ಕೇಳ್ತಾ ಬಂದಿದ್ದೀವಿ, ಮೂಳೆಯಲ್ಲಿ ಬಲ ಕೊಡುವಂಥ ಅಂಶ ಇರೋದು ಕ್ಯಾಲ್ಶಿಯಂ, ಅದರೊಟ್ಟಿಗೆ ಬೇರೆ ಅಂಶ ಪ್ರೋಟೀನ್ ಇರ್ತದೆ ಅಂತ ಹಲವಾರು ಆ್ಯಡಲ್ಲು ನೋಡಿದ್ದೀವಿ, ಬೋರ್ನ್ವಿಟಾ, ಹಾರ್ಲಿಕ್ಸ್ ಆ್ಯಡಲ್ ಎಲ್ಲ ಇರ್ತದೆ, ಕ್ಯಾಲ್ಶಿಯಂ ಇಂದನೇ ಮೂಳೆಗೆ ಬಲವ ಸಿಗೋದು ಅಂತೆಲ್ಲ. ಸೊ ಈ ಅಂಶ ಏನಿದೆ, 20-40 ವರ್ಷದೊಳಗೆ ಕ್ಯಾಲ್ಶಿಯಂ ಅಂಶ ಬೋನಲ್ಲಿ ತುಂಬ ಜಾಸ್ತಿ ಇರ್ತದೆ. ಮೆಲ್ಲಕ್ಕೆ ಹೋಗ್ತಾ ಹೋಗ್ತಾ ಆ ಮೂಳೆದ ಅಂಶ ಕಮ್ಮಿ ಆಗ್ತದೆ, ಕ್ಯಾಲ್ಶಿಯಂ ಅಂಶ ಕಮ್ಮಿ ಆಗ್ತಾ ಹೋಗ್ತದೆ, ಮೂಳೆಯಲ್ಲಿ ಸಂದ್ರತೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ವೀಕ್ನೆಸ್ ಏನಿದೆ ಬೋನಲ್ಲಿ ಬರೋದು, ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಕಮ್ಮಿ ಇರೋದ್ರಿಂದ ಇದು ಈ ಕಾಯಿಲೆಯನ್ನು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹಲವಾರು ಕಾರಣ

0: ಪ್ರಯತ್ನಗಳಿದೆ ಯಾಕೆ ಬರ್ತಿದೆ ಅಂತ. ಸೊ ನಾರ್ಮಲ್ ಆಗಿ ನಾನು ಹೇಳಿದಾಗಿ 20-40 ವರ್ಷ ತನಕ ಕ್ಯಾಲ್ಶಿಯಂ ಲೆವೆಲ್ ಒಳ್ಳೆ ಇರ್ತದೆ ಮೂಳೆಯಲ್ಲಿ, ವಿಟಮಿನ್ ಡಿ ಲೆವೆಲ್ಲು, ಕ್ಯಾಲ್ಶಿಯಂ ಇದು, ಪ್ರೋಟೀನ್ ಲೆವೆಲ್ ಎಲ್ಲ ಒಳ್ಳೆ ಇರ್ತದೆ. 40 ಆದ ಮತ್ತೆ ಆ ಡಿಕ್ಲೈನ್ ಸ್ಟಾರ್ಟ್ ಆಗ್ತದೆ, ಅಂದರೆ 40 ಆದ ಮತ್ತೆ ಸ್ವಲ್ಪ ಮಟ್ಟಿಗೆ ಕ್ಯಾಲ್ಶಿಯಮಿಂದು ಕೊರತೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೂಳೆಯಲ್ಲಿ. ಸೊ ಹೀಗೆ ಆಗ್ತಿರುವಾಗ 40-45 ರಲ್ಲಿನೂ ಈ ತೊಂದರೆ ಬರೋ ಚಾನ್ಸಸ್ ಇದೆ. ಇದು ಹೆಂಗ್ಸರಲ್ಲಿ ಜಾಸ್ತಿ, ಫೀಮೇಲ್ ಪಾಪ್ಯುಲೇಷನಲ್ಲಿ ಜಾಸ್ತಿ, ಯಾಕಂದರೆ ಅವರಲ್ಲಿ ಋತುಬಂಧ ಆದಾಗ, ಮೆನೋಪಾಸ್ ಆದಾಗ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ, ಹಾಗಾದಾಗ ಅವ್ರದ್ರಲ್ಲಿ ಕ್ಯಾಲ್ಶಿಯಂ ಡ್ರಾಪ್ ಆಗೋದು ಮೇಲ್ ಪಾಪ್ಯುಲೇಷನಿಂದ ತುಂಬ ಜಾಸ್ತಿ. ಸೊ ಮೇನ್ ರಿಸ್ಕ್ ಫ್ಯಾಕ್ಟರ್ ಇದರಲ್ಲಿ 45 ಆದ ಮತ್ತವರು, ಅದರಲ್ಲಿನೂ ಫೀಮೇಲ್ಸ್ ಮೋರ್ ದೆನ್ ಮೇಲ್ಸ್.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಸ್ಟಿಯೋಪೋರೋಸಿಸ್, ಪ್ರಸ್ತುತಿ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಮಧುರ

0: ಆಕಾಶವಾಣಿ ಮಂಗಳೂರು. ಇದೀಗ ರೈತರಿಗೆ ಸಲಹೆ.
1: ಬದನೆಕಾಯಿಯು ಆಕಾರದಲ್ಲಿ ಮೊಟ್ಟೆಯಂತೆ ಕಾಣುವುದರಿಂದ ಇದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಎಗ್ ಪ್ಲಾಂಟ್ ಎಂದು ಕೂಡ ಕರೆಯುತ್ತಾರೆ. ಬಣ್ಣದಲ್ಲಿ, ಆಕಾರದಲ್ಲಿ, ರುಚಿಯಲ್ಲೂ ಕೂಡ ಬೇರೆ ಬೇರೆ ಬಗೆಗಳು ಇವೆ. ಎಲ್ಲರೂ ಸೇವಿಸುವ ತರಕಾರಿಯಾದ್ದರಿಂದ ಇದನ್ನು ಪಲ್ಯ, ಚಟ್ನಿ, ಸಾಂಬಾರ್, ಪಲಾವ್ ಮುಂತಾದ ಪದಾರ್ಥಗಳನ್ನು ಮಾಡಲು ಬಳಸುತ್ತಾರೆ. ಹೆಚ್ಚಿನ ವಿಟಮಿನ್ ಎಯಿಂದ ಕೂಡಿದ ಇದು ರಂಜಕ, ಗಂಧಕ, ಕ್ಲೋರಿನ್ಗಳನ್ನು ಕೂಡ ಅಧಿಕ ಪ್ರಮಾಣದಲ್ಲಿ ಹೊಂದಿದೆ. ವರ್ಷವಿಡೀ ಬೆಳೆಯಬಹುದಾದ ಇದು ಸಾಮಾನ್ಯವಾಗಿ ಎಲ್ಲ ಕಾಲ, ಎಲ್ಲ ಮಣ್ಣು ಹಾಗೂ ವಾತಾವರಣದಲ್ಲಿ ಬೆಳೆಯುತ್ತದೆ. ಆಯಾಯ ಪ್ರದೇಶಕ್ಕೆ ತಕ್ಕಂತೆ ಹಲವಾರು ತಳಿಗಳನ್ನು ನಾವು ಇದರಲ್ಲಿ ಕಾಣಬಹುದು. ರಾಮದುರ್ಗ, ಈರನಗರ, ಮಾಳಾಪುರ, ಪೂಸಾಕ್ರಾಂತಿ, ಅರ್ಕಶೀಲ, ಅರ್ಕ ಕುಸುಮಾಕರ್, ಅರ್ಕ ಶಿರೀಶ್, ಅರ್ಕ ನವನೀತ್ ಇತ್ಯಾದಿ ತಳಿಗಳು ಮುಖ್ಯವಾದವು. ರಾಮದುರ್ಗ ತಳಿ ಬಳ್ಳಾರಿ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುವಂಥ ತಳಿ. ಇದು ಬಹಳ ರುಚಿಕರವಾಗಿದೆ, ಅಧಿಕ ಇಳುವರಿಯ ತಳಿ. ಕಾಯಿಗಳು ಹಸಿರು ಬಣ್ಣದಲ್ಲಿ ಇರ್ತವೆ, ಅಲ್ಲಲ್ಲಿ ಗೆರೆಗಳು ಕೂಡ ಇರ್ತವೆ. ಈರನಗರದಲ್ಲಿ ಹಸಿರು ಬಣ್ಣದ ಕಾಯಿ ಬಿಡುತ್ತದೆ. ಬೆಂಗಳೂರು, ಮೈಸೂರು ಮುಂತಾದ ಜಿಲ್ಲೆಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಮಾಳಾಪುರ, ಧಾರವಾಡದ ಸುತ್ತಮುತ್ತಲಿನ ರೈತರು ಬೆಳೆಸುವಂತಹ ತಳಿ. ದುಂಡನೆಯ ಕಾಯಿಗಳು, ಸಾಧಾರಣ ಇಳುವರಿ. ಕಂದು ಬಣ್ಣದ ಆದರೆ ಉದ್ದನೆಯ ಕಾಯಿಗಳನ್ನು ಕೊಡುವಂಥ ಇನ್ನೊಂದು ತಳಿ ಕೆಂಗೇರಿ. ಪೂಸಾಕ್ರಾಂತಿ ಸುಧಾರಿತ ತಳಿ. ಇದು ಬೂದಿ ಬಣ್ಣದ ಕಾಯಿಯನ್ನು ಕೊಡುತ್ತದೆ. ದುಂಡಾಕಾರನೆಯ ಕಾಯಿಯನ್ನು ಅಧಿಕ ಇಳುವರಿ ಕೊಡುವ ತಳಿ ಇದು. ಅರ್ಕಶೀಲಾದಲ್ಲಿ ಉದ್ದನೆಯ ಕಾಯಿಗಳು ಬೂದಿ ಬಣ್ಣವನ್ನು ಹೊಂದಿರ್ತವೆ. ಇದು ಕೂಡ ಅಧಿಕ ಇಳುವರಿಯ ತಳಿ. ಅರ್ಕ ಕುಸುಮಾಕರದಲ್ಲಿ ಕಾಯಿಗಳು ಸಣ್ಣವು, ಗೊಂಚಲು ಗೊಂಚಲಾಗಿ ಬಿಡುತ್ತವೆ. ಬಣ್ಣ ತಿಳಿ ಹಸಿರು. ಗಿಡ್ಡ ಗಿಡಗಳು. ರುಚಿಕರವಾದ ಈ ಕಾಯಿಗಳಲ್ಲಿ ಬೀಜಗಳು ಕೂಡ ಕಡಿಮೆ. ಅರ್ಕ ಸಿರೀಸ್ ಉದ್ದನೆಯ ಕಾಯಿ. ಇದರದ ಬಣ್ಣ ಕೂಡ ಹಸಿರು. ಅರ್ಕ ನವನಿ ಒಂದು ಸಂಕರಣ ತಳಿ. ದುಂಡನೆಯ ಕಾಯಿ, ನೇರಳೆ ಬಣ್ಣ. ಇದನ್ನು ನಾಟಿ ಮಾಡುವಂತಹ ಬೇಸಾಯ ಕ್ರಮದ ಬಗ್ಗೆ ಹೇಳುವುದಾದರೆ, ಎಕರೆಗೆ ಸುಮಾರು 150 ಗ್ರಾಂ ಬೀಜಗಳನ್ನು ಬಳಸಿ ಮಡಿಗಳಲ್ಲಿ ಸಸಿಗಳನ್ನು ಬೆಳೆಸಬೇಕು. ಮಡಿಗಳಲ್ಲಿ ಬಿತ್ತುವ ಪೂರ್ಣ ಬೀಜಗಳನ್ನು 0.5 ಗ್ರಾಂ

0: ತಾಮ್ರದ ಸಂಯುಕ್ತ ವಸ್ತುವಿನಿಂದ ಉಪಚರಿಸಿದರೆ ಒಳ್ಳೆಯದು. ಬಿತ್ತನೆಯಾದ 3 ವಾರಗಳ ನಂತರ 10 ಲೀಟರ್ ನೀರಿನಲ್ಲಿ 17 ಮಿಲಿಲೀಟರ್ ಡೈಮಿಥಯೇಟ್ ಅಥವಾ 5 ಮಿಲಿಲೀಟರ್ ಫಾಸ್ಫೋಮಿಡಾನ್ ಅಥವಾ 20 ಮಿಲಿಲೀಟರ್ ಕ್ವಿನಾಲ್ಫಾಸನ್ನು ಸೇರಿಸಿ ಸಸಿಗಳಿಗೆ ಸಿಂಪಡಿಸಬಹುದು. ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಿ ಜಮೀನನ್ನು ಹದ ಮಾಡಿ ಇಟ್ಟುಕೊಳ್ಳಬೇಕು. 1 ತಿಂಗಳ ಸಸಿಯನ್ನು ನಾಟಿಗೆ ಬಳಸಬಹುದು. ಎಕರೆಗೆ 50 ಕಿಲೋಗ್ರಾಂ ಸಾರಜನಕ, 40 ಕಿಲೋಗ್ರಾಂ ರಂಜಕ, 20 ಕಿಲೋಗ್ರಾಂ ಪೊಟ್ಯಾಶ್ ಇರುವಂತಹ ರಾಸಾಯನಿಕ ಗೊಬ್ಬರ ಬೇಕಾಗುತ್ತದೆ. ನಾಟಿಯ ಸಂದರ್ಭದಲ್ಲಿ ಶಿಫಾರಸು ಮಾಡಿದ ಅರ್ಧ ಭಾಗ ಸಾರಜನಕ ಹಾಗೂ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಯುಕ್ತ ಪೋಷಕಾಂಶಗಳನ್ನು ಪೂರೈಸಬೇಕು. 2.5 ಅಡಿಗೆ ಒಂದರಂತೆ ಸಾಲುಗಳನ್ನು ನಿರ್ಮಿಸಬೇಕು. ನೀರು ಕೊಟ್ಟ ತಕ್ಷಣವೇ ಸಸಿಗಳನ್ನು 60 ಸೆಂಟಿಮೀಟರ್ಗೆ ಒಂದರಂತೆ ನಾಟಿ ಮಾಡಬೇಕು. ನಾಟಿ ಮಾಡಿದ 1.5 ರಿಂದ 2.5 ತಿಂಗಳ ಬಳಿಕ ಸಾರಜನಕವನ್ನು 2 ಸಮಕಂತುಗಳಲ್ಲಿ ಕೊಡಬೇಕು. ಈ ಸಂದರ್ಭದಲ್ಲಿ ಮಣ್ಣನ್ನು ಏರಿಸಿ ಹೊಡೆಯಬೇಕು. ಇದರಿಂದ ಕಳೆ ಕಡಿಮೆಯಾಗುತ್ತದೆ, ಬೆಳೆ ಕೂಡ ಉತ್ತಮವಾಗ್ತದೆ. ಬದನೆಗೆ ಹೆಚ್ಚು ನೀರು ಬೇಕಾಗುವುದಿಲ್ಲ. ಮಣ್ಣು ಮತ್ತು ಹವಾಗುಣಕ್ಕೆ ತಕ್ಕಂತೆ 5-6 ದಿನಕ್ಕೊಮ್ಮೆ ನೀರು ಕೊಡಬಹುದು. ಕಾಯಿ ತೀರಾ ಬಲಿಯುವವರೆಗೆ ಬಿಡಬಾರದು. ತೀರಾ ಬಲಿತವು ಹಣ್ಣಾಗುವ ಕಾರಣ ಅದಕ್ಕೆ ಬೆಲೆ ಸಿಗುವುದಿಲ್ಲ. ಬಹುತೇಕ ತಳಿಗಳು ನಾಟಿ ಮಾಡಿದ 75 ದಿನಗಳ ಬಳಿಕ ಕಾಯಿ ಬಿಡಲು ಪ್ರಾರಂಭಿಸುತ್ತವೆ. ನಂತರ 2 ತಿಂಗಳವರೆಗೆ ತರಕಾರಿಯನ್ನು ಪಡೆಯಬಹುದು. ಸಾಮಾನ್ಯ ತಳಿಗಳಿಂದ 10 ಟನ್ ಇಳುವರಿಯನ್ನು ಪಡೆಯಬಹುದು. ಅಧಿಕ ಇಳುವರಿಯ ತಳಿಗಳಿಂದ 15-20 ಟನ್ ತರಕಾರಿಗಳನ್ನು ಕೂಡ ನಿರೀಕ್ಷಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇಂದು. ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇಂದು ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಆಕಾಶವಾಣಿ ಮಂಗಳೂರು, ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಜತಿನ ಶರ್ಮಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಜಕಾರ್ತಾಯಾಂ ಇಂಡೋನೇಷ್ಯಾ ದೇಶಸ್ಯ ಪ್ರಧಾನ ರಾಷ್ಟ್ರಪತಿನ ಪ್ರಭುವೋ ಸುವಿಯಾಂತೋ ಇತ್ಯಮುನಾ ಸಹ ದ್ವಿಪಕ್ಷೀಯ ವಾರ್ತಾಂ ವಿಧಾಸ್ಯತಿ. ಪ್ರಧಾನಮಂತ್ರಿ ಶ್ರೀ ಮೋದಿ ರಾಷ್ಟ್ರಪತಿ ಪ್ರಭುವೋ ಇತ್ಯಸ್ಯ ಆಹ್ವಾನೇನ ತತ್ರ ತ್ರಿದಿವಸೀಯ ಆಧಿಕಾರಿಕ ಪ್ರವಾಸೆ ಹ್ಯಃ ಏವ ಜಕಾರ್ತಾ ನಗರಂ ಸಂಪ್ರಾಪ್ತವಾನ್. ಅತ್ರಾಗಮನೆ ತಾವತ್ ಇಂಡೋನೇಷ್ಯಾ ವಾಯುಸೇನಾಯಾಃ ಯುದ್ಧಕ ವಿಮಾನೈಃ ಪ್ರಧಾನಮಂತ್ರಿಣಃ ವಿಮಾನಸ್ಯ ಗಗನ ಮಾರ್ಗೇ ಸಂರಕ್ಷಣಂ ಕೃತಂ. ಸಹೈವ ವಿಮಾನಪತ್ತನೆ ರಾಷ್ಟ್ರಪತಿನಾ ಸ್ವಯಮುಪಸ್ಥಾಯ ತಸ್ಯ ವಿಶೇಷಂ ಭವ್ಯಂ ಚ ಸ್ವಾಗತಂ ವಿಹಿತಂ. ಏದಾದೃಶಂ ಅಭೂತಪೂರ್ವಂ ಅಭಿನಂದನಂ ಅವಲೋಕ್ಯ ಪ್ರಧಾನಮಂತ್ರಿಣಾ ನಿಗದಿತಂ ಯತ್ ಇಯಂ ವಾರ್ತಾ 18,000-2,000 ವರ್ಷಾದಾರಭ್ಯ ಭಾರತ ಇಂಡೋನೇಷ್ಯಾ ವ್ಯಾಪಕರಣ ನೀತಿಕ ಸಹಯೋಗಾಯ ಕಂಚನ ನೂತನಂ ವೇಗಂ ಪ್ರದಾಸ್ಯತಿ. ಜಕಾರ್ತಾಯಾಂ ಪ್ರದರ್ಶಿತಾನಿ ಮನೋರಂಜಕ ಸಾಂಸ್ಕೃತಿಕ ಪ್ರದರ್ಶನಾನಿ ಶ್ಲಾಘಯನ್ ಪ್ರಧಾನಮಂತ್ರಿಣಾ ಪ್ರೋದೀರಿತಂ ಯತ್ ಏತಾನಿ ಪ್ರದರ್ಶನ ಶಿಲ್ಪಾನಿ ಭಾರತ ಇಂಡೋನೇಷ್ಯಾ ದೇಶಯೋಃ ಪ್ರಾಚೀನ ಸಭ್ಯತಾಯಾಃ ಸಂಸ್ಕೃತೇಃ ಆಧ್ಯಾತ್ಮಿಕ ಸಂಬಂಧಾನಾಂಚ ಪ್ರಗಾಢತಾಂ ಪ್ರತಿಬಿಂಬಯಂತಿ. ಅತ್ರಾವಸರೆ ಪ್ರಧಾನಮಂತ್ರಿಣಾ ತತ್ರ ಇಂಡೋನೇಷ್ಯಾ ಛಾತ್ರಾಣಾಂ ಸಮನ್ವಯ ಸಮೂಹೇನ ಕೃತಂ ಭರತನಾಟ್ಯ ನೃತ್ಯಮಪಿ ಭೃಶಂ ಪ್ರಶಂಸಿತಂ. ಸ್ವಸ್ಯ ವಿಶ್ರಾಮಭವನೆ ಪ್ರವಾಸಿ ಭಾರತೀಯೈಃ ಸಹ ಮಿಲಿತ್ವಾ ತೇನ ರಾಮಾಯಣ ಕಥಾಧಾರಿತಂ ಪ್ರಸಿದ್ಧಂ ವಾಯಾಂಗಕುಲಿತ್ ಛಾಯಾಖಟಪುತಲಿ ಪ್ರದರ್ಶನಂ ಬೌದ್ಧಿಕ ಭಕ್ತಿ ನೃತ್ಯಂಚ ಅವಲೋಕ್ಯ ಮಹಾನ್ ಹರ್ಷಃ ಪ್ರಕಟಿತಃ. ಇಂಡೋನೇಷ್ಯಾ ದೇಶೆ ಭಾರತೀಯ ರಾಜದೂತಸ್ಯ ಸಂದೀಪ ಚಕ್ರವರ್ತಿನಃ ಅನುಸಾರಂ ಪ್ರಧಾನಮಂತ್ರಿಣಃ ಅಯಂ ಪ್ರವಾಸಃ ದಕ್ಷಿಣ ಪೂರ್ವ ಏಷ್ಯಾಯಾಃ ಅಸ್ಯಾಃ ಬೃಹತ್ತಮಾಯಾಃ ಅರ್ಥವ್ಯವಸ್ಥಾಯಾಃ ಸಾಕಂ ಭಾರತಸ್ಯ ರಣನೀತಿಕ ಸಂಬಂಧಾನ್ ಉಚ್ಚತರ ಶಿಖರಂ ಪ್ರಾಪಯಿಷ್ಯತಿ. ಧ್ಯಾನಾರ್ಹಂ ವರ್ತತೆ ಯತ್ ಪ್ರಧಾನಮಂತ್ರಿಣಃ ಅಸ್ಯ ತ್ರಿದೇಶೀಯ ಇಂಡೋ ಪೆಸಿಫಿಕ್ ಪ್ರವಾಸಸ್ಯ ಏತತ್ ಪ್ರಥಮಂ ಚರಣಮಸ್ತಿ. ಅತಃ ಪರಂ ಸಹ ಅಸ್ಮಿನ್ನೇವ ಸಪ್ತಾಹಾಂತೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದೇಶಯೋಃ ಅಪಿ ಭ್ರಮಣಂ ವಿಧಾಸ್ಯತಿ. ಶ್ರೀರಾಮ ಜನ್ಮಭೂಮಿ ತೀರ್ಥ

0: ಕ್ಷೇತ್ರ ನ್ಯಾಸೇನ ಸಾಮಾನ್ಯ ಸಚಿವಸ್ಯ ಚಂಪತರಾಯಸ್ಯ ನ್ಯಾಸ ಸದಸ್ಯಸ್ಯ ಡಾಕ್ಟರ್ ಅನಿಲ್ ಮಿಶ್ರಸ್ಯ ಚ ತ್ಯಾಗಪತ್ರೆ ಸ್ವೀಕೃತಂ. ಕಥಿತೇನ ರಾಮಮಂದಿರ ದಾನವಂಚನ ಪ್ರಕರಣೆ ತಯೋಃ ನಾಮ ಪ್ರಕಾಶಾತ್ ಪರಂ ಉಭೌ ತ್ಯಾಗಪತ್ರಂ ಪ್ರದತ್ತವಂತೌ. ಕೃಷ್ಣಮೋಹನಃ ನವನಿಯುಕ್ತಿ ಪರ್ಯಂತಂ ಅಂತರಿಂ ಸಾಮಾನ್ಯ ಸಚಿವ ರೂಪೇಣ ನಿಯುಕ್ತಃ ತಸ್ಯ ಪರಿವಾದೆ ಕಥಿತ ದಾನ ಅನಿಯಮಿತತಾಯಾಃ ಪ್ರಕರಣೆ ಎಫ್ಐಆರ್ ಇತ್ಯಸ್ಯ ಪಂಜೀಕರಣಂ ಅಭವತ್. ಯಸ್ಮಿನ್ ಅಷ್ಟ ಜನಾಃ ನಿಗಡಿತಾಃ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಬಹರೀನ್ ದೇಶೇ ತತ್ರತ್ಯೇನ ನರೇಶೇನ ಹಮದ್ ಬಿನ್ ಈಸಾ ಅಲ್ ಖಲೀಫಾ ಇತ್ಯಮುನಾ ಸಾಕಂ ಶಿಷ್ಟಾಚಾರ ಮೇಲನಂ ವಿಹಿತವಾನ್. ಸಹೈವ ದ್ವಿಪಕ್ಷೀಯ ಸಹಯೋಗಂ ಸುದೃಢೀಕರ್ತುಂ ಪ್ರಮುಖ ಚರ್ಚಾಃ ಅಪಿ ಸಾಧಿತವಾನ್. ವಿದೇಶ ಮಂತ್ರಿ ಕತರ್ ದೇಶಸ್ಯ ಯಾತ್ರಾಂ ಪರಿಸಮಾಪ್ಯ ಸ್ವಸ್ಯ ಉಪಸಾಗರೀಯ ದೇಶಾನಾಂ ಚತುರ್ದೇಶೀಯ ಪ್ರವಾಸಸ್ಯ ದ್ವಿತೀಯ ಚರಣೆ ಬಹರೀನ್ ನಗರಂ ಸಂಪ್ರಾಪ್ತವಾನ್. ಅತ್ರಾವಸರೆ ಸಹ ಬಹರೀನ್ ದೇಶೆ ನಿವಸದ್ಭಿಃ ಪ್ರವಾಸಿ ಭಾರತೀಯೈಃ ಸಹ ವಾರ್ತಾಂ ಸಾಧಿತವಾನ್. ಭಾರತರ್ತು ವಿಭಾಗೇನ ಅದ್ಯ ಗುಜರಾತ್ ಸೌರಾಷ್ಟ್ರ ಕಚ್ಛ ಮಧ್ಯ ಮಹಾರಾಷ್ಟ್ರ ತಟೀಯ ಕರ್ನಾಟಕ ಪ್ರದೇಶು ಅತಿವೃಷ್ಟ್ಯಾ ಸಹ ಪ್ರಚಂಡ ವೃಷ್ಟಿಯೈ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನ ಪ್ರಸಾರಿತ. ಆಗಾಮಿ ದಿನದ್ವಯೋ ದಿಲ್ಲಿ ಹರಿಯಾಣ ಚಂಡೀಗಢ ಪಂಜಾಬ್ ಬಿಹಾರ ಛತ್ತೀಸ್ಗಢ ಹಿಮಾಚಲ ಪ್ರದೇಶ ಉತ್ತರಾಖಂಡ ಆಂತರಿಕ ಕರ್ನಾಟಕ ಮಧ್ಯಪ್ರದೇಶ ವಿದರ್ಭ ಉಪ ಹಿಮಾಲಯ ಪಶ್ಚಿಮ ಬಂಗ ಸಿಕ್ಕಿಂ ರಾಜ್ಯು ಪ್ರಚಂಡ ವೃಷ್ಟಿ ಭವಿಷ್ಯತಿ ಇತಿ ವಿಭಾಗೇನ ಪೂರ್ವಾನುಮಾನಿತಂ. ಅಂಡಮಾನ್ ನಿಕೋಬಾರ್ ದ್ವೀಪೇಷು ಆಂಧ್ರಪ್ರದೇಶೇ ಗಾಂಗೇಯ ಪಶ್ಚಿಮ ಬಂಗ ಪ್ರದೇಶೇ ಅರುಣಾಚಲ ಪ್ರದೇಶೇ ಅಸಮರಾಜ್ಯೆ ಮೇಘಾಲಯೇ ಛತ್ತೀಸ್ಗಢೆ ನಾಗಾಲ್ಯಾಂಡೆ ಮಣಿಪುರೇ ಮಿಜೋರಂ ರಾಜ್ಯೆ ತ್ರಿಪುರಾ ರಾಜ್ಯೆ ಚ ಅಗ್ರಿಮೇಷು ತ್ರಿಷು ಚತುರ್ಷು ದಿನೇಷು ಮೇಘಗರ್ಜನೇನ ಸಹ ವಿದ್ಯುದ್ಯೋತನಂ ಝಂಝಾವಾತಃ ಚ ಭವಿಷ್ಯತಿ ಇತ್ಯಪಿ ವಿಭಾಗೇನೋಕ್ತಂ. ಫುಟ್ಬಾಲ್ ಕ್ರೀಡಾಯಾಂ ಸ್ಪೇನ್ ದೇಶೇನ ಗತರಾತ್ರೌ ಡಲಾಸ್ ಕ್ರೀಡಾಂಗಣೆ ರೌಂಡ್ ಆಫ್ 16 ಕ್ರೀಡಾಯಾಂ ಪೋರ್ಚುಗಲ್ ದೇಶಃ ಏಕಂ ಶೂನ್ಯಂ ಇತ್ಯಂಕಾಂತರಾಲಿನ ಪರಾಜಿತ್ಯ ಫಿಫಾ ವಿಶ್ವಕಪ್ ಕ್ರೀಡಾಯಾಃ ಪ್ರಾಗುಪಾಂತ್ಯಚಕ್ರೆ ಸ್ಥಾನಂ ಸುರಕ್ಷಿತಂ. ಸ್ಪೇನ್ ಇದಾನಿಂ ಶುಕ್ರವಾಸರೆ ಲಾಸ್ ಏಂಜಲೀಸ್ ಕ್ರೀಡಾಂಗಣೆ USA ಬೆಲ್ಜಿಯಂ ವಾ ದೇಶಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ಇಂದು ಮುಂಜಾನೆ 10:30 ಹೃದಯ ರಾಗ ಶ್ರೋತೃಗಳ ನೆಚ್ಚಿನ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಷಯ 1 ರೂಪಾಯಿಯು ಖರ್ಚು ಮಾಡದೆ ದಿನ ಕಳೆಯಬೇಕು ಅನ್ನುವಂಥ ಪರಿಸ್ಥಿತಿ ಇದ್ರೆ ಏನೆಲ್ಲ ಉಪಾಯಗಳನ್ನು ಮಾಡಬಹುದು? ವಿನೋದವಾಗಿ ನಿಮ್ಮ ಉಪಾಯಗಳನ್ನು ತಿಳಿಸಿ ಕರೆ ಮಾಡಿ 2211999 2222611 STD ಸಂಖ್ಯೆ 0824 ಮೊಬೈಲ್ ಸಂಖ್ಯೆ 8277038000 ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರೀ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆ ಆಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಗಂಗಾ, ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಿಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿ

0: ಪರಿಹಾರ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
1: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟೇರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು ಶೇಕಡ 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ, ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು, ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ.

0: ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು, ಶೇಕಡ 71.53% ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಪಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
2: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಜಂಡು ಸೋನಪ್ರಾಶನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
1: ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಲಿವರ್ ಕಾಯಿಲೆಗಳಲ್ಲಿ ಆಯುರ್ವೇದದ ಪಾತ್ರ, ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ SDM ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಕಾಯ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರೊಂದಿಗೆ ಮಮತಾ ಶೆಟ್ಟಿ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು NABH ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ. ಕಾಯ ಚಿಕಿತ್ಸೆ ವಿಭಾಗದಲ್ಲಿನ ವಿಶೇಷ ಸೌಲಭ್ಯಗಳು: ಜೀರ್ಣಕ್ರಿಯೆ ಸಂಬಂಧಿಸಿದ ಅಸ್ವಸ್ಥತೆಗಳು, ನರಮಂಡಲದ ಎಲುಬು ಮತ್ತು ಸ್ನಾಯು ಸಮಸ್ಯೆಗಳು, ಲಿವರ್ ಕಾಯಿಲೆಗಳು, ಇದರ ತಪಾಸಣೆ, ಔಷಧೋಪಚಾರ, ಆಹಾರ ವಿಹಾರ ಸಲಹೆ ನೀಡಲಾಗುತ್ತದೆ. ಕೇಳುಗರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೇಯಶ್ರೀ ಸುವರ್ಣ, ಸಹಾಯಕ ಪ್ರಾಧ್ಯಾಪಕರು ಹಾಗೂ ಆಯುರ್ವೇದ ತಜ್ಞರು, SDM ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಉಡುಪಿ. ಇದೀಗ ಇತ್ತೀಚಿನ ದಿನಗಳ

0: ಮಕ್ಕಳಲ್ಲಿ ಕಾಡುವಂತಹ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಯ ಬಗ್ಗೆ ಮಾತನಾಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಯಕೃತಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಯಕೃತ್ ಅಥವಾ ಲಿವರ್ಗೆ ಯಾಕೆ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳ್ತೀರಿ?
1: ಲಿವರ್ ಎಂಬುದು ಮಾನವನ ದೇಹದ ಒಂದು ಅತ್ಯಂತ ಪ್ರಮುಖವಾದ ಅಂಗ ಅಂತ ನಾವು ಹೇಳ್ತೇವೆ. ಇದನ್ನು ನಾವು ದೇಹದ ಒಂದು ಶಕ್ತಿ ಕೇಂದ್ರ ಅಂತಲೂ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಇದು ದೇಹದ ಶುದ್ಧೀಕರಣ ಕೇಂದ್ರವಾಗಿ ಕೆಲಸ ಮಾಡ್ತದೆ. ಶರೀರದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಕ್ರಿಯೆ ಇರ್ಬೋದು, ಅಥವಾ ಆಹಾರದ ಜೀರ್ಣ ಪ್ರಕ್ರಿಯೆಗೆ ಬೇಕಾದಂಥ ಪಿತ್ತದ ಉತ್ಪಾದನೆ ಇರ್ಬೋದು, ವಿಶೇಷವಾಗಿ ಕೊಬ್ಬನ್ನು ಜೀರ್ಣ ಮಾಡುವಂಥ ಕ್ರಿಯೆಯನ್ನು ಈ ಲಿವರ್ ಅಂಗವು ಮಾಡ್ತದೆ. ಇನ್ನು ಮುಖ್ಯವಾಗಿ ದೇಹಕ್ಕೆ ಸೇರಿಕೊಂಡಿರುವ ವಿಷ ವಸ್ತುಗಳು, ಉದಾಹರಣೆಗೆ ಮದ್ಯ ಇರ್ಬೋದು ಅಥವಾ ಔಷಧಿಗಳ ಅವಶೇಷಗಳಿರ್ಬೋದು, ಮತ್ತು ಸೇವಿಸುವಂಥ ಆಹಾರ ಇದರಲ್ಲಿರುವಂಥ ವಿಷ ಪದಾರ್ಥಗಳಿರ್ಬೋದು, ಸೊ ಇದನ್ನು ದೇಹದಿಂದ ಹೊರ ಹಾಕ್ಲಿಕ್ಕೋಸ್ಕರ ಲಿವರ್ ಸಹಾಯವನ್ನು ಮಾಡ್ತದೆ. ಇನ್ನು ದೇಹಕ್ಕೆ ಬೇಕಾಗುವಂಥ ಶಕ್ತಿ ಅಥವಾ ಎನರ್ಜಿ ಅಂತ ನಾವೇನು ಹೇಳ್ತೇವೆ, ಅದನ್ನು ಕೂಡ ಗ್ಲೈಕೋಜನ್ ರೂಪದಲ್ಲಿ ಲಿವರ್ನಲ್ಲಿ ಶೇಖರಣೆ ಆಗ್ತದೆ. ಸೊ ಹೀಗೆ ಹತ್ತು ಹಲವು ಕಾರ್ಯವೈಖರಿಯನ್ನು ಲಿವರ್ ಮಾಡ್ತಾ ಹೋಗ್ತದೆ. ಹಾಗಾಗಿ ಯಕೃತ್ನ ಆರೋಗ್ಯಕ್ಕೆ ನಾವು ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಕಾಗ್ತದೆ.
0: ಆಯುರ್ವೇದದ ಪ್ರಕಾರ ಲಿವರ್ ಕಾಯಿಲೆಗಳನ್ನು ಹೇಗೆ ನಾವು ಅರ್ಥೈಸಿಕೊಳ್ಬಹುದು?
1: ಆಯುರ್ವೇದದ ಪ್ರಕಾರ ಯಾವುದೇ ದೈಹಿಕ ಕಾಯಿಲೆಗಳನ್ನು ನಾವು ತ್ರಿದೋಷ ಅಂದರೆ ವಾತ, ಪಿತ್ತ ಅಥವಾ ಕಫಗಳು, ಈ ಒಂದು ಮೂರು ತ್ರಿದೋಷಗಳನ್ನು ಮೂಲವಾಗಿಟ್ಟುಕೊಂಡು ಅರ್ಥೈಸಿಕೊಂಡು ಮತ್ತು ಅದಕ್ಕೆ ಬೇಕಾದಂತಹ ಚಿಕಿತ್ಸೆಗಳನ್ನು ನಾವು ನಿರ್ಧರಿಸಿಕೊಳ್ತೇವೆ. ಸೊ ಹಾಗೆಯೇ ಲಿವರ್ ಸಮಸ್ಯೆಗಳು ಬಂದಾಗ ತ್ರಿದೋಷಗಳಲ್ಲಿ ಪಿತ್ತದೋಷಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಗಳನ್ನು ನೀಡ್ತೇವೆ. ಯಾಕೆ ಅಂತ ಹೇಳಿದರೆ ಪಿತ್ತದ ಮೂಲ ಸ್ಥಾನ ಮತ್ತು ಉತ್ಪಾದನೆ ಲಿವರ್ನಲ್ಲಿ ಆಗ್ತದೆ. ಸೊ ಮತ್ತು ಲಿವರ್ನ ಯಾವುದೇ ಕಾರ್ಯ ವೈಫಲ್ಯಗಳು ಬಂದಾಗ ಅದಕ್ಕೆ ಮೂಲ ಕಾರಣ ಪಿತ್ತ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಹಾಗಾಗಿ ಪಿತ್ತದೋಷವನ್ನು ವ್ಯತ್ಯಯ ಮಾಡುವಂಥ ವಸ್ತುಗಳು ಅಂತ ಹೇಳಿದರೆ ಮದ್ಯಪಾನ ಇರ್ಬೋದು, ಉಪ್ಪು ಖಾರ ಅಥವಾ ಅತಿ ಹುಳಿ ಮಸಾಲೆಗಳಿರುವಂಥ ಆಹಾರಗಳಿರ್ಬೋದು, ಬೊಜ್ಜು ಹೆಚ್ಚಿಸುವಂಥ ಆಹಾರಗಳಿರ್ಬೋದು, ಜೀರ್ಣಶಕ್ತಿಯ ಏರುಪೇರಾಗುವಂಥದ್ದು, ಮಲಬದ್ಧತೆ, ನಿದ್ರಾಹೀನತೆ, ಅತಿ ಚಿಂತೆ ಮಾಡುವಂಥದ್ದು, ಅತಿ ಕೋಪ ಮಾಡಿಕೊಳ್ಳುವಂಥದ್ದು, ಈ ಎಲ್ಲ ಕಾರಣಗಳಿಂದ ಕೂಡ ಪಿತ್ತದ ವ್ಯತ್ಯಯ ಆಗುವಂಥ ಚಾನ್ಸಸ್ಗಳಿರ್ತದೆ. ಸೊ ಈ ಪಿತ್ತದ ವ್ಯತ್ಯಯ ಮುಂದುವರಿದಾಗ ಇದು ಲಿವರ್ನ ಸಮಸ್ಯೆಗಳಿಗೆ ಎಡೆಮಾಡಿ ಕೊಡ್ತದೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಲಿವರ್ನ ಕಾಯಿಲೆಗಳು ಉತ್ಪತ್ತಿ ಆಗ್ತದೆ.
0: ಲಿವರ್ಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಕಾಯಿಲೆಗಳನ್ನು ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯ?
1: ಹೆಚ್ಚಿನ ಒತ್ತು ಕೊಡುವಂಥ ಈ ಲಿವರ್ನ ಸಮಸ್ಯೆ ಅಂತ ಹೇಳಿದರೆ ಒಂದು ಆಲ್ಕೊಹಾಲಿಕ್ ಲಿವರ್ ಡಿಸೀಸ್ ಅಂತ ಹೇಳಿದರೆ ಮದ್ಯಪಾನ ಮಾಡುವವರಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂಥ ಒಂದು ಲಿವರ್ನ ಕಾಯಿಲೆ. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮನುಷ್ಯ ಮದ್ಯಪಾನ ಮಾಡ್ತಾ ಇದ್ದ ಹಾಗೆ ಲಿವರ್ ತೀವ್ರಗತಿಯಲ್ಲಿ ಹಾಳಾಗ್ತಾ ಹೋಗ್ತದೆ. ಮತ್ತು ಅವನಲ್ಲಿ ಹೊಟ್ಟೆ ನೋವು ಬರುವಂಥದ್ದು, ಮತ್ತು ಹೊಟ್ಟೆ ಹುಣ್ಣಾಗುವಂಥದ್ದು, ಅದರ ಜೊತೆ ಲಿವರ್ನ ಸಮಸ್ಯೆಗಳ ಜೊತೆಗೆ ವಾಂತಿ ಆಗುವಂಥದ್ದು, ಭೇದಿ ಆಗುವಂಥದ್ದು, ಸೊ ಈ ಎಲ್ಲ ಲಕ್ಷಣಗಳನ್ನು ನಾವು ನೋಡ್ತೇವೆ. ಇನ್ನು ಮದ್ಯಪಾನ ಸೇವನೆ ಮಾಡದವರಲ್ಲಿಯೂ ಕೂಡ ನಾವು ಲಿವರ್ನ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ನೋಡ್ತೇವೆ. ಹೆಚ್ಚಾಗಿ ಎಲ್ಲರೂ ಇದನ್ನು ನಿರ್ಲಕ್ಷಿಸ್ತಾರೆ, ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ನಿರ್ಲಕ್ಷಿಸ್ತಾರೆ. ಆ ಒಂದು ಕಾಯಿಲೆ ಅಂತ ಹೇಳಿದರೆ ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳಿ, ಫ್ಯಾಟಿ ಲಿವರ್ ಅಂತ ಹೇಳಿ ಎಲ್ಲ ಕಡೆ ನಾವು ನೋಡ್ತೇವೆ. ಈಗ ಯಾವುದೋ ಒಂದು ಸಮಸ್ಯೆಗೆ ನಾವು USG ಸ್ಕ್ಯಾನಿಂಗನ್ನು ಮಾಡ್ತೇವೆ, ಹೊಟ್ಟೆಯ ಸ್ಕ್ಯಾನಿಂಗನ್ನು ಮಾಡ್ತೇವೆ, ಆ ಸಮಸ್ಯೆಗಳ ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಲಿವರಲ್ಲಿ ಫ್ಯಾಟ್ ಇದೆ ಅಥವಾ Grade 1 ಫ್ಯಾಟ್ ಇದೆ, Grade 2 ಫ್ಯಾಟ್ ಇದೆ ಅಂತ ಹೇಳಿ ನಾವು ಕೆಲವೊಂದು ರಿಸಲ್ಟ್ಗಳನ್ನು ನೋಡ್ತೇವೆ. ಸಾಮಾನ್ಯವಾಗಿ ಎಲ್ಲರೂ ಈ ಒಂದು ಫ್ಯಾಟಿ ಲಿವರನ್ನು ನಿರ್ಲಕ್ಷಿಸ್ತಾರೆ, ಅಥವಾ ಕೆಲವೊಮ್ಮೆ ವೈದ್ಯರು ಕೂಡ ಹೇಳ್ತಾರೆ ಇದೇನು ತುಂಬ ಸಮಸ್ಯೆ ಮಾಡೋದಿಲ್ಲ, ನೀವಿದನ್ನು ಹಾಗೆ ಸ್ವಲ್ಪ ಆಹಾರದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಸರಿ ಆಗ್ತದೆ ಅಂತ ಹೇಳಿ ಕಳಿಸ್ತಾರೆ. ಬಟ್ ಈ ಮೊದಲೆರಡು ಹಂತಗಳಲ್ಲಿ ಯಾವುದೇ ಒಂದು ಸಿಂಪ್ಟಮ್ಸನ್ನು ಅಥವಾ ಯಾವುದೇ ಒಂದು ಚಿಹ್ನೆಯನ್ನು ತೋರಿಸದ ಇಲ್ಲಿ ಲಿವರ್ನ ಕಾಯಿಲೆ, ಕ್ರಮೇಣವಾಗಿ ಕೆಲವರಲ್ಲಿ ತಿಳಿಯದೆ ಇದು ಲಿವರ್ ಫೈಬ್ರೋಸಿಸ್ ಅಥವಾ ಸಿರೋಸಿಸ್ಗೆ ಚೇಂಜಸ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಲ್ಲದೆ ಕೂಡ ಕೆಲವರಲ್ಲಿ ಹೆಪಾಟೋಸೆಲ್ಯುಲರ್ ಕಾರ್ಸಿನೋಮಾ ಅಂತ ಹೇಳಿದರೆ ಲಿವರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ಯಾನ್ಸರ್ಗಳನ್ನು ಕೂಡ ನಾವು ಈ ಒಂದು ಸಮಸ್ಯೆಯಲ್ಲಿ ನೋಡಬಹುದು. ಅಂದರೆ ಫ್ಯಾಟಿ ಲಿವರ್ ಅಂತ ಹೇಳಿ ಮೊದಲನೇದಾಗಿ ನಿರ್ಲಕ್ಷಿಸಿರ್ತೇವೆ, ಅದರದ್ದು ಕ್ರಮೇಣ ಕೊನೆಯ ಸ್ಟೇಜಿಗೆ ಹೋಗುವ ತನಕ ಯಾವುದೇ ರೀತಿಯ ದೇಹದಲ್ಲಿ ಚಿಹ್ನೆಗಳಾಗಲಿ ಚೇಂಜಸ್ಗಳಾಗಲಿ ಆಗಿರೋದಿಲ್ಲ. ಕೊನೆಯ ಸ್ಟೇಜಿಗೆ ಹೋದಾಗಷ್ಟೇ ನಮಗೆ ತಿಳಿದಿರ್ತದೆ, ಅಥವಾ ಕ್ಯಾನ್ಸರಿಗೆ ಮಾರ್ಪಟ್ಟಾದಾಗಲೇ ಅದು ತಿಳಿದಿರ್ತದೆ ಇಂಥ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ. ಸೊ ಇದು ಒಂದು ಮುಖ್ಯವಾಗಿರುವಂಥ ಅಥವಾ ಈ ಜನ್ರೇಷನಲ್ಲಿ ಈ ಒಂದು ಸಮಯದಲ್ಲಿ ತುಂಬ ಮಹತ್ವವಾಗಿರುವಂಥ ಒಂದು ಕಾಯಿಲೆ. ಇನ್ನೊಂದು ಕಾಯಿಲೆ ಅಂತ ಹೇಳಿದರೆ ವೈರಲ್ ಹೆಪಟೈಟ್.

0: ಹೆಪಟೈಟಿಸ್ ಸಾಮಾನ್ಯವಾಗಿ ವೈರಲ್ ಸೋಂಕಿನಿಂದ ಆಗುವಂಥ ಲಿವರ್ನ ಕಾಯಿಲೆ, ಅದರ ಜೊತೆಗೆ ಡ್ರಗ್ ಇಂಡ್ಯೂಸ್ಡ್ ಲಿವರ್ ಇಂಜುರಿ ಅಂತ ನಾವು ಹೇಳ್ತೇವೆ. ಅಂತ ಹೇಳಿದ್ರೆ ಕೆಲವೊಂದು ಔಷಧಿಗಳ ನಿರಂತರ ಸೇವನೆಯಿಂದ ಆಗುವಂಥ ಲಿವರ್ನ ಸಮಸ್ಯೆ. ಅದರ ಜೊತೆಗೆ ಆಟೋ ಇಮ್ಯೂನ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ದೇಹದ ರೋಗ ನಿರೋಧಕ ಶಕ್ತಿಯ ಕಾರ್ಯ ವ್ಯತ್ಯಯ ಆದಾಗ ಅದು ನಮ್ಮ ದೇಹದಲ್ಲಿರುವ ಅಥವಾ ಲಿವರಿಗೆ ಸಂಬಂಧಪಟ್ಟ ಜೀವಕೋಶಗಳನ್ನು ಹಾನಿ ಮಾಡುವಂಥ ಒಂದು ಕಾಯಿಲೆ. ಸೊ ಇಂಥ ಕಾಯಿಲೆಗಳನ್ನು ನಾವು ಸಾಮಾನ್ಯವಾಗಿ ನೋಡ್ಬೋದು. ಈ ಕಾಯಿಲೆಗಳು ಎಂಡ್ ಸ್ಟೇಜ್ ಲಿವರ್ ಡಿಸೀಸಿಗೆ ಹೋದಾಗ ಹೆಚ್ಚಾಗಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥ ಅವಶ್ಯಕತೆ ಬರಬಹುದು. ಸೊ ಹಾಗಾಗಿ ಬೇಗನೆ ಕಾಯಿಲೆಗಳನ್ನು ಅರಿತುಕೊಂಡು ಅದಕ್ಕೆ ಬೇಕಾದ ಸೂಕ್ತ ಔಷಧಿಗಳನ್ನು ಪಡ್ಕೊಂಡ್ರೆ ಒಳ್ಳೆಯದು.
1: ಅಂದರೆ ಆಯುರ್ವೇದದಲ್ಲಿ ಲಿವರ್ ಕಾಯಿಲೆಗಳಿಗೆ ಏನೆಲ್ಲ ಪರಿಹಾರವನ್ನು ಹೇಳಲಾಗ್ತದೆ ಮೇಡಮ್?
0: ಸೊ ಆಯುರ್ವೇದ ಶಾಸ್ತ್ರದಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಮೊದಲನೇದಾಗಿ ಹೇಳಿರುವಂತ ಪರಿಹಾರ ಅಂತ ಹೇಳಿದ್ರೆ ನಿಧಾನ ಪರಿವರ್ಜನ. ನಿಧಾನ ಪರಿವರ್ಜನ ಅಂತ ಹೇಳಿದ್ರೆ ಯಾವ ಕಾರಣಗಳಿಂದ ಕಾಯಿಲೆಗಳು ಬಂದಿರ್ತಾವ ಆ ಕಾರಣಗಳನ್ನ ಮೊದಲು ತ್ಯಜಿಸುವಂಥದ್ದು. ಉದಾಹರಣೆಗೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಲ್ಲಿ ನಾವು ಸಾಮಾನ್ಯವಾಗಿ ಮದ್ಯಪಾನ ಸೇವನೆ ಮಾಡುವುದರಲ್ಲಿ ಈ ಕಾಯಿಲೆಗಳನ್ನ ನೋಡಿರ್ತೇವೆ. ಸೊ ಹಾಗಾಗಿ ಮದ್ಯಪಾನವನ್ನು ತ್ಯಜಿಸುವಂಥದ್ದು ತುಂಬಾ ಪ್ರಮುಖವಾದ ಒಂದು ನಿರ್ಧಾರ ಅಥವಾ ಪ್ರಮುಖವಾದ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ. ಆ ಸಮಯದಲ್ಲಿ ಮದ್ಯಪಾನ ತ್ಯಜಿಸಿದ್ರೆ ಈ ಲಿವರ್ ಡಿಸೀಸ್ ರಿವರ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳಿದ್ರೆ ಆಲ್ಕೋಹಾಲ್ ಸೇವನೆ ಮಾಡದವರಲ್ಲಿ ಅಥವಾ ಮದ್ಯಪಾನ ಸೇವನೆ ಮಾಡದವರಲ್ಲಿ ಬಂದಿರುವಂತ ಬೊಜ್ಜಿಗೆ ಸಂಬಂಧಪಟ್ಟಂತ ಲಿವರ್ ಸಮಸ್ಯೆಗಳಲ್ಲಿ ಈ ಸಕ್ಕರೆ ಅಂಶ ಇರುವಂತ ಆಹಾರ ಸೇವನೆ ಅಥವಾ ಬೊಜ್ಜನ್ನ ಕರಗಿಸುವಂತದ್ದು ಅಥವಾ ತುಂಬಾ ಸಿಹಿ ಪದಾರ್ಥಗಳು ಎಣ್ಣೆಯಲ್ಲಿ ಕರೆದಂತ ಪದಾರ್ಥಗಳನ್ನ ಸೇವನೆ ಮಾಡುವುದನ್ನು ತ್ಯಜಿಸುವುದರಿಂದ ಕೂಡ ಈ ಒಂದು ಸಮಸ್ಯೆಗಳಿಂದ ನಾವು ದೂರ ಉಳಿಬಹುದು ಅಥವಾ ನಾವು ಆ ಕಂಡೀಷನ್ ಅನ್ನು ರಿವರ್ಸ್ ಮಾಡ್ಕೊಳ್ಬಹುದು. ಈಗ ನಮ್ಮ ಆಸ್ಪತ್ರೆಯಲ್ಲಿ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ವಿವಿಧ ಹಂತಗಳಲ್ಲಿ ನಾವು ಚಿಕಿತ್ಸೆಯನ್ನು ಒದಗಿಸ್ತೇವೆ. ಅದರಲ್ಲಿ ಮೊದಲನೇ ಹಂತದಲ್ಲಿ ಬರುವಂಥ ಚಿಕಿತ್ಸೆ ಅಂತ ಹೇಳಿದರೆ ದೀಪನ ಪಾಚನ ಅಂತ ನಾವು ಹೇಳ್ತೇವೆ. ಸೊ ಲಿವರ್ ಕಾಯಿಲೆಯಿಂದ ದೇಹದ ಜೀರ್ಣಶಕ್ತಿಯು ಸಂಪೂರ್ಣವಾಗಿ ಕುಗ್ಗಿರ್ತದೆ. ಹಾಗಾಗಿ ಮೊದಲನೇ ಒಂದು ಚಿಕಿತ್ಸೆಯಾಗಿ ನಾವು ಜಠರ ಅಗ್ನಿಯನ್ನು ಉತ್ತೇಜಿಸುವಂಥ ಒಂದು ಔಷಧಿಗಳನ್ನು ನಾವು ಕೊಡ್ತೇವೆ. ಅದರ ಜೊತೆಗೆ ಆಮ ಪಾಚನ ಅಂತ ಹೇಳ್ತೇವೆ. ಆಮ ಪಾಚನ ಅಂತ ಹೇಳಿದರೆ ಅಜೀರ್ಣವಾಗಿರುವಂಥ ಕೆಲವೊಂದು ಕಲ್ಮಶಗಳಿರ್ಬೋದು, ಆಹಾರದ ಅವಶೇಷಗಳಿರ್ಬೋದು, ದೇಹದಲ್ಲಿ ಉಳ್ಕೊಂಡು ಮಾಡುವಂತ ಕೆಲವೊಂದು ಕಾಯಿಲೆಗಳು. ಸೊ ಈ ಒಂದು ಅವಶೇಷಗಳನ್ನ ಕರಗಿಸಿ ದೇಹದಿಂದ ಹೊರಹಾಕುವಂತ ಕೆಲಸಕ್ಕೆ ನಾವು ಆಮಪಾಚನ ಅಂತ ಕರಿತೇವೆ. ಸೊ ಈ ಔಷಧೋಪಚಾರಗಳನ್ನ ನಾವು ನೀಡ್ತೇವೆ. ಅದರ ನಂತರ ದೇಹದ ಶೋಧನೆಗೆ ಒಂದು ಪಂಚಕರ್ಮದ ಒಂದು ಭಾಗವಾಗಿರುವಂತ ವಿರೇಚನ ಎಂಬ ಚಿಕಿತ್ಸೆಯನ್ನ ನಾವು ನೀಡ್ತೇವೆ. ಸೊ ಇದು ಸ್ಪೆಷಲಿ ಲಿವರ್ನ ಸಮಸ್ಯೆಗೆ ಪಿತ್ತದ ಸಮಸ್ಯೆಗೆ ಕೊಡುವಂತ ಚಿಕಿತ್ಸೆ ಆಗಿರ್ತದೆ. ಇದರಿಂದ ಕ್ರಮೇಣ ಏನಾಗ್ತದೆ ಹೇಳಿದ್ರೆ ದೇಹದಲ್ಲಿರುವ ಕಲ್ಮಶಗಳು ಅನ್ನು ಹೊರಹಾಕಿ ಇದು ಯಕೃತ್ ಅಥವಾ ನಾವು ಲಿವರ್ ಅಂತ ಏನು ಹೇಳ್ತೇವೆ ಮತ್ತು ಪಿತ್ತದ ಕಾರ್ಯವೈಖರಿಯನ್ನು ಸಮತೋಲನ ಸ್ಥಿತಿಗೆ ತರಲಿಕ್ಕೆ ಇದು ಸಹಾಯ ಮಾಡ್ತದೆ. ಇನ್ನು ನಮ್ಮ ಆಲ್ರೆಡಿ ಎಂಡ್ ಸ್ಟೇಜ್ಗೆ ಹೋಗಿದೆ, ಸಿರೋಸಿಸ್ಗೆ ಹೋಗಿದೆ ಲಿವರ್, ಇನ್ನು ನಾವು ವಿರೇಚನ ಅಂತ ಚಿಕಿತ್ಸೆಗಳನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ದೇಹದ ಶಕ್ತಿ ಅಂದರೆ ವಿರೇಚನ ತಗೊಳ್ಬೇಕಾದ್ರೆ ಸ್ವಲ್ಪ ದೇಹದಲ್ಲಿ ಶಕ್ತಿ ಇರಬೇಕಾಗ್ತದೆ, ಆ ಒಂದು ಶಕ್ತಿ ಇಲ್ಲ ಅಂತಾದರೆ ನಮ್ಮಲ್ಲಿ ಬಸ್ತಿ ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಬಸ್ತಿ ಚಿಕಿತ್ಸೆ ಅಂತ ಹೇಳಿದರೆ ವಿವಿಧ ಔಷಧಿಗಳನ್ನು ಎನಿಮಾ ರೂಪದಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ಸೊ ಇದರಿಂದ ಏನಾಗ್ತದೆ, ಆ ರೋಗದ ತೀವ್ರ ಗತಿ ಏನಿರ್ತದೆ, ಸಿರೋಸಿಸ್ನ ಏನು ತೀವ್ರ ಗತಿ ಇರ್ತದೆ ಅದನ್ನು ನಾವು ಕಡಿಮೆ ಮಾಡಿಸಿ ಸ್ವಲ್ಪ ಅವರ ಕ್ವಾಲಿಟಿ ಆಫ್ ಲೈಫ್ ಜೀವನ ಶೈಲಿಯನ್ನು ಸ್ವಲ್ಪ ನಾವು ವೃದ್ಧಿ ಮಾಡಿಕೊಳ್ಬಹುದು. ಸೊ ಈ ಒಂದು ಚಿಕಿತ್ಸೆಯನ್ನು ನಾವು ಹೇಳಿರ್ತೇವೆ. ಇನ್ನು ಶೋಧನ ಚಿಕಿತ್ಸೆಯ ನಂತರ ಕೆಲವೊಂದು ಶಮನ ಔಷಧಿಗಳನ್ನು ನಾವು ನೀಡ್ತೇವೆ, ಯಾಕಂದರೆ ಇದು ಮೇಂಟೆನೆನ್ಸ್ ಥೆರಪಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನಾವು ಕೆಲವೊಂದು ಸಸ್ಯಗಳು ಅಂತ ಹೇಳಿದರೆ ತ್ರಿಫಲ ಇರ್ಬೋದು, ನೆಲನೆಲ್ಲಿ ಇರ್ಬೋದು, ಭೃಂಗರಾಜ ಇರ್ಬೋದು, ಈ ಇಂಥ ಬಹು ಸಸ್ಯಗಳನ್ನು ಉಪಯೋಗಿಸಿ ಸಿದ್ಧಪಡಿಸಿದಂಥ ಕೆಲವೊಂದು ಔಷಧಿಗಳನ್ನು ನಾವು ಈ ಒಂದು ಕಾಯಿಲೆ ಈ ಒಂದು ಸಮಸ್ಯೆ ಇರುವವರಲ್ಲಿ ನಾವು ಕೊಡ್ತೇವೆ. ಸೊ ಈ ಎಲ್ಲ ಔಷಧಿಗಳು ಹಿಪಾಟೊಪ್ರೊಟೆಕ್ಟಿವ್ ಅಂತ ಹೇಳಿದರೆ ಈ ಲಿವರ್ನ ಜೀವಕೋಶಗಳೇನಿರ್ತವೆ ಅದನ್ನು ಉತ್ತೇಜನ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅದರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಇರುವಂಥ ಶಕ್ತಿ ಕೂಡ ಈ ಒಂದು ಸಸ್ಯಗಳಲ್ಲಿ ನೋಡ್ಬೋದು. ಆ್ಯಂಟಿ ಇನ್ಫ್ಲಮೇಷನ್, ಇನ್ಫ್ಲಮೇಷನ್ ಅಂತ ಹೇಳಿದರೆ ಊತಗೊಳ್ಳುವಂಥದ್ದು, ಲಿವರ್ನ ಜೀವಕೋಶಗಳು ಊತಗೊಂಡಿರುವಲ್ಲಿ ಕೂಡ ಈ ಒಂದು ಔಷಧಿಗಳು ಸಹಾಯ ಮಾಡ್ತದೆ.
1: ಈ ಯಕೃತಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬಾರದ ಹಾಗೆ ನಾವು ಹೇಗೆ ತಡೆಗಟ್ಟಬಹುದು ಡಾಕ್ಟರ್?
0: ಸೊ ಲಿವರ್ ಕಾಯಿಲೆಗಳು ಅಥವಾ ಯಕೃತ್ನ ಕಾಯಿಲೆಗಳು ಬಾರದಂತೆ ತಡೆಗಟ್ಟಬೇಕಾದ್ರೆ ಆಯುರ್ವೇದದಲ್ಲಿ ಹೇಳುವಂತೆ ಕೆಲವೊಂದು ಜೀವನ ಶೈಲಿಯನ್ನು ನಾವು ಪಾಲಿಸಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಋತುವಿನ ಅನುಸಾರವಾಗಿ ಕೆಲವೊಂದು ಆಹಾರ ಸೇವನೆಯ ಪದ್ಧತಿಯನ್ನು ನಾವು ಆಯುರ್ವೇದದಲ್ಲಿ ನೋಡಿರ್ತೇವೆ. ಸೊ ಅದನ್ನು ಸರಿಯಾಗಿ ನಾವು ನಿಭಾಯಿಸಬೇಕಾಗ್ತದೆ, ಉಪಯೋಗಿಸಬೇಕಾಗ್ತದೆ. ಸರಿಯಾದ ಸಮಯಕ್ಕೆ ಊಟ, ನಿದ್ದೆ ಮತ್ತು ಆಹಾರದ ಸಮತೋಲನೆಯು ಕೂಡ ಲಿವರ್ನ ಒಂದು ಆರೋಗ್ಯಕ್ಕೆ ಸಹಾಯ ಮಾಡ್ತದೆ. ಅದರ ಜೊತೆಗೆ ಋತು ಶೋಧನ ಅನ್ನುವ ಒಂದು ಕಾನ್ಸೆಪ್ಟನ್ನು ಆಯುರ್ವೇದ ತುಂಬ ಚೆನ್ನಾಗಿ

0: ಆಗಿ ಹೇಳ್ತದೆ. ಏನಂತ ಹೇಳಿದರೆ, ಈ ವಸಂತ ಋತು ಬಂದಾಗ ಅಂದರೆ ಋತು ಆಯ ಋತುವಿಗೆ ಸಂಬಂಧಪಟ್ಟ ಹಾಗೆ ಆಯಾಯ ದೇಹ ಶೋಧನವನ್ನು ಮಾಡುವಂಥದ್ದು. ಈಗ ನಾವು ವೆಹಿಕಲನ್ನು ಸರ್ವಿಸಿಗೆ ಇಡ್ತೇವೆ, ಸೊ ಅದೇ ರೀತಿಯಲ್ಲಿ ನಮ್ಮ ದೇಹವು ಕೂಡ 24 ಗಂಟೆಗಳ ಸಮಯದಲ್ಲೂ ಕೂಡ ಕೆಲಸ ಮಾಡ್ತಾ ಇರ್ತದೆ. ಸೊ ಅದನ್ನು ಕೂಡ ನಾವು ಅದಕ್ಕೆ ಒಂದು ವಿಶ್ರಮವನ್ನು ಕೊಟ್ಟು ನಾವು ಕೆಲವೊಂದು ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ. ಸೊ ಈ ಋತು ಶೋಧನ ಆರೋಗ್ಯವಂತರು ಕೂಡ ಇದನ್ನು ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ವಸಂತ ಋತು ಸಮಯದಲ್ಲಿ ವಮನ ಅನ್ನುವ ಒಂದು ಟ್ರೀಟ್ಮೆಂಟ್ ಅಂತ ತಗೊಳ್ಳುವಂಥದ್ದು, ಶರತ್ ಋತು ಬಂದಾಗ ವಿರೇಚನ ಅನ್ನುವ ಟ್ರೀಟ್ಮೆಂಟನ್ನು ತಗೊಳ್ಳುವಂಥದ್ದು, ಇನ್ನು ವರ್ಷ ಋತು ಅಂದರೆ ಮಳೆಗಾಲದ ಸಮಯದಲ್ಲಿ ಕೆಲವೊಂದು ಬಸ್ತಿ ಇರುವಂಥ ಟ್ರೀಟ್ಮೆಂಟನ್ನು ತಗೊಳ್ಳೋದ್ರಿಂದ ಏನಾಗ್ತದೆ, ದೇಹದ ಒಂದು ಸಂಪೂರ್ಣ ಕಾರ್ಯವೈಖರಿಯು ಸಮತೋಲನವಾಗಿ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ, ಮತ್ತು ಇದರಿಂದ ಕೂಡ ಆಯಸ್ಸು ಕೂಡ ಹೆಚ್ಚುತ್ತದೆ ಅನ್ನುವಂಥದ್ದು ಕೆಲವೊಂದು ಅಧ್ಯಯನಗಳಲ್ಲಿ ಕೂಡ ಪ್ರೂವ್ ಆಗಿದೆ.
1: ಯಾವ್ಯಾವ ಆಹಾರಗಳನ್ನು ತೆಗೆದುಕೊಳ್ಳಬಹುದು ಈ ಸಮಸ್ಯೆ ಇರುವವರು?
0: ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ಜೀರ್ಣಶಕ್ತಿಯು ಕುಗ್ಗಿರ್ತದೆ. ಸೊ ಹಾಗಾಗಿ ಮೃದುವಾದ ಮತ್ತು ಸುಲಭವಾಗಿ ಜೀರ್ಣವಾಗುವಂಥ ಆಹಾರಗಳನ್ನು ತಗೊಳ್ಬಹುದು. ಮಜ್ಜಿಗೆಯನ್ನು ಆಹಾರದ ಜೊತೆ ತಗೊಳ್ಬಹುದು, ಅದರ ಜೊತೆಗೆ ಮಿತವಾದ ಪ್ರಮಾಣದಲ್ಲಿ ದನದ ತುಪ್ಪಗಳಿರ್ಬೋದು, ಪಡವಲಕಾಯಿ ಇರ್ಬೋದು, ಸೋರೆಕಾಯಿಗಳಿರ್ಬೋದು, ಅದರ ಜೊತೆಗೆ ಅಡುಗೆಯಲ್ಲಿ ಮಿತವಾಗಿ ಜೀರಿಗೆ ಮತ್ತು ಅರಶಿನವನ್ನು ಉಪಯೋಗಿಸುವಂಥದ್ದು, ಉಪ್ಪಿನ ಅಂಶ ತುಂಬ ಕಡಿಮೆ ಮಾಡಬೇಕಾಗ್ತದೆ ಲಿವರ್ನ ಸಮಸ್ಯೆಗಳಿದ್ದಲ್ಲಿ, ಮತ್ತು ಸ್ಟಾರ್ಚ್ ಕಂಟೆಂಟ್ ಹೆಚ್ಚಾಗಿರುವಂಥ ಆಹಾರಗಳು ಅಂತ ಹೇಳಿದರೆ ಆಲೂಗಡ್ಡೆ ಇರ್ಬೋದು, ಮೈದಾ ಇರ್ಬೋದು, ಬಿಸ್ಕಟ್ಗಳಿರ್ಬೋದು ಅಥವಾ ಸಿಹಿ ಪದಾರ್ಥಗಳಿರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡೋದ್ರಿಂದ, ಎಣ್ಣೆಯಲ್ಲಿ ಕರಿದಂಥ ಆಹಾರಗಳನ್ನು ಕೂಡ ಕಡಿಮೆ ಮಾಡೋದ್ರಿಂದ ಕೂಡ ನಾವು ಲಿವರ್ನ ಆರೋಗ್ಯವನ್ನು ಹೆಚ್ಚಿಸ್ಬೋದು. ಅದರ ಜೊತೆಗೆ ಕೆಲವೊಂದು ಯೋಗಾಭ್ಯಾಸಗಳನ್ನು ಕೂಡ ಮಾಡಬಹುದು ಅಂತ ಹೇಳಿದರೆ, ಹೊಟ್ಟೆಗೆ ಒತ್ತಡ ಬೀರುವಂಥ ಯೋಗಾಭ್ಯಾಸಗಳು, ಪವನ ಮುಕ್ತಾಸನ ಇರ್ಬೋದು, ಭುಜಂಗಾಸನ ಇರ್ಬೋದು, ಶಲಭಾಸನ ಇರ್ಬೋದು, ಸೊ ಇಂಥ ಯೋಗಾಭ್ಯಾಸಗಳನ್ನು ದಿನನಿತ್ಯ ಮಾಡೋದ್ರಿಂದ ಕೂಡ ಲಿವರಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು.
1: ಸರಿ ಡಾಕ್ಟರ್, ಲಿವರಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಏನು ಪರಿಹಾರ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ.
0: ಧನ್ಯವಾದ.
2: ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಲಿವರ್ ಕಾಯಿಲೆಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಕಾಯ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರೊಂದಿಗೆ ಮಮತಾ ಶೆಟ್ಟಿ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಜಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
4: ಇದುವರೆಗೆ ಜಂಡು ಆಯುರ್ ಸಿಂಚನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
5: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೇ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
4: ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 4/6/2026 ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991 2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ ಮೇ 2026 ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ

50% ರಿಯಾಯಿತಿ ನೀಡಲಾಗಿದೆ. ಈ ಸೌಲಭ್ಯ ದಿನಾಂಕ 21/6/2026 ದಿನಾಂಕ 10/7/2026 ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ದಾಖಲಾಗಿರುವ ಪ್ರಕರಣಗಳಲ್ಲಿ ಶೇಕಡ 50% ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700014242.
2: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
4: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿಯವರ ಕಾರ್ಯಕ್ರಮಗಳು ಬೆಳಗ್ಗೆ 10:30ಕ್ಕೆ ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ.

ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚು ಇರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ.

0: ಆಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ, ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಂತರ ರಾಮಭಕ್ತರು ರಾಮಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ 2ನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ TRI ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ಧತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟ್ರದ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ 2 ದಿನಗಳ ಕಾಲವು ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ಧ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕೆಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010 ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿ

0: ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27ರಂದು 3 ಅಂತಾರಾಷ್ಟ್ರೀಯ ಟಿ20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ. ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024ರ ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾಕ್ಟರ್ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಗಲ್ಫ್ ರಾಷ್ಟ್ರಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು, ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಗರಂಜನಿ ಪ್ರಸಾರವಾಗಲಿದೆ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
7: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
8: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
7: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
9: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ July 29 BLOಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ August 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ECI ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ರಾಗರಂಜನಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಜಗದೇಕ ವೀರನ ಕಥೆ ಚಿತ್ರಕ್ಕಾಗಿ ಘಂಟಸಾಲ ಹಾಡಿರುವ ಗೀತೆ. ಸಾಹಿತ್ಯ ಚಿ ಸದಾಶಿವಯ್ಯ, ಸಂಗೀತ ಪಿಂಡ್ಯಾಲ ನಾಗೇಶ್ವರ ರಾವ್.

ರಾಗರಂಜನಿ ಕಾರ್ಯಕ್ರಮ ಮುಂದುವರಿಸುತ್ತಾ ಮುಂದಿನ ಗೀತೆ ನ್ಯಾಯಕ್ಕೆ ಶಿಕ್ಷೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ್ದಾರೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯಾನಂದ್.

ನಮ್ಮ ಬಸವ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಡಿರುವ ಗೀತೆ. ಸಾಹಿತ್ಯ ಬರೆದಿದ್ದಾರೆ ವಿ ಮನೋಹರ್, ಸಂಗೀತ ನಿರ್ದೇಶನ ಗುರು ಕಿರಣ್.

ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಬ್ಬ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಹಾಗೂ ಸಂಗೀತ ನೀಡಿದವರು ಹಂಸಲೇಖ. ಮತ್ತೊಮ್ಮೆ ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸ್ವಾತಿ ಮುತ್ತು ಚಿತ್ರದ ಗೀತೆ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ 10:30 ಹೃದಯ ರಾಗ ಶ್ರೋತೃಗಳ ಕೋರಿಕೆಯ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಇಂದಿನ ಹೃದಯ ರಾಗದ ವಿಷಯ, 1 ರೂಪಾಯಿಯೂ ಖರ್ಚು ಮಾಡದೆ ದಿನ ಕಳೆಯಬೇಕು ಅಂದರೆ ಏನೆಲ್ಲ ಉಪಾಯಗಳನ್ನು ಮಾಡ್ತೀರಿ? ಕರೆ ಮಾಡಿ 2211999 2222611. ಎಸ್ ಟಿ ಡಿ ಸಂಖ್ಯೆ 0824. ಮೊಬೈಲ್ ನಂಬರ್ 8277038000. ಆಕಾಶವಾಣಿ ಮಂಗಳೂರು, ಸಮಯ 9:10. ಇದೀಗ ಭಾವಗೀತೆಗಳ ಕಾರ್ಯಕ್ರಮ ಸುಗಮ ಸಂಗೀತ. ಮೊದಲಿಗೆ ರತ್ನಮಾಲ ಪ್ರಕಾಶ್ ಹಾಡಿರುವ ಮಧುರ ಚೆನ್ನ ಅವರ ರಚನೆ, 7 ಕಮಲವೇ ನಿನ್ನ ಯಾವ ಕರ್ಮ.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರತ್ನಮಾಲಾ ಪ್ರಕಾಶ್, ವಸುಧಾ ಗಿರಿಧರ್ ಹಾಗೂ ಬ್ರಿ ಕೃಷ್ಣ ಕಾರಂತ್ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಭಾಗಿ ಚಿತ್ರಕ್ಕಾಗಿ ಮೋನಾಲಿ ಠಾಕೂರ್ ಹಾಡಿರುವ ಕುಮಾರ್ ಅವರ ರಚನೆಯ ಗೀತೆ, ಸಂಗೀತ ಮೀಟ್ ಬ್ರೋಸ್ ಅಂಜನ್.

ಜಿಂದಗಿ ನಾ ಮಿಲೇಗಿ ದುಬಾರಾ ಚಿತ್ರಕ್ಕಾಗಿ ಫರ್ಹಾನ್ ಅಖ್ತರ್, ರಿತಿಕ್ ರೋಷನ್ ಹಾಗೂ ಅಭಯ್ ಡಿಯೋಲ್ ಇತರರ ಜೊತೆ ಹಾಡಿರುವ ಗೀತೆ, ಸಾಹಿತ್ಯ ರಚನೆ ಜಾವೇದ್ ಅಖ್ತರ್, ಸಂಗೀತ ನೀಡಿದರೆ ಶಂಕರ್ ಎಹಸಾನ್ ಲಾಯ್.

0: ಹೌಸ್ಫುಲ್ ಚಿತ್ರಕ್ಕಾಗಿ ರಿತು ಪಾಠಕ್, ನೀರಜ್ ಶ್ರೀಧರ್ ಹಾಗೂ ಅಲಿಸಾ ಮೆಂಡೋನ್ಸಾ ಹಾಡಿರುವಂತಹ ಗೀತೆ. ಸಾಹಿತ್ಯ ಅಮಿತ್ ಭಟ್ಟಾಚಾರ್ಯ, ಸಂಗೀತ್ ಶಂಕರ್ ಎಹಸಾನ್ ಲಾಯ್.
1: Hush, hush, hush, Baba's sleeping.

ಶಾನ್ ಹಾಗೂ ಗಾಯತ್ರಿ ಅಯ್ಯರ್ ಅವರ ಧ್ವನಿಯಲ್ಲಿ ಸಲಾಂ ನಮಸ್ತೆ ಚಿತ್ರದ ಗೀತೆ, ಜೈದೀಪ್ ಸೈನಿ ಅವರ ಸಾಹಿತ್ಯಕ್ಕೆ ವಿಶಾಲ್ ಶೇಖರ್ ಅವರ ಸಂಗೀತವಿದೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸುತ್ತಾ ರಫ್ತಾರ್ ಹಾಗೂ ಪಾಯಲ್ ದೇವ್ ಹಾಡಿರುವ ಕಾಬಿಲ್ ಚಿತ್ರದ ಗೀತೆ, ಸಾಹಿತ್ಯ ಕುಮಾರ್, ಸಂಗೀತ ರಾಜೇಶ್ ರೋಷನ್.

ಸೂರ್ಯವಂಶಿ ಚಿತ್ರಕ್ಕಾಗಿ ಪಾವ್ಧರಿಯಾ ಹಾಗೂ ನಿಖಿತಾ ಗಾಂಧಿ ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಹಾಗೂ ಸಂಗೀತ ತನಿಷ್ಕ್ ಬಕ್ಷಿ ಹಾಗೂ ಪಾವ್ಧರಿಯಾ. ಮುಂದೆ ಕೇಳಿ ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾನ್, ಅಮೀರ್ ಖಾನ್ ಹಾಗೂ ಕಾಜೋಲ್ ಹಾಡಿರುವ ಗೀತೆ. ಚಿತ್ರ ಫನಾ, ಸಾಹಿತ್ಯ ಪ್ರಸೂನ್ ಜೋಶಿ, ಸಂಗೀತ ಜತಿನ್ ಲಲಿತ್.

0: अधूरी सांस थी, धड़कन अधूरी थी, अधूरे हम, मगर अब चांद पूरा है फलक पे और अब पूरे हैं हम।
1: ಐತ್ರಾಜ್ ಚಿತ್ರಕ್ಕಾಗಿ ಅದ್ನಾನ್ ಸಾಮಿ ಹಾಗೂ ಸುನಿಧಿ ಚೌಹಾನ್ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ಸಮೀರ್, ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷಮ್ಯ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಕೇಳುಗರೆ, ಇದೊಂದು ಪ್ರಕಟಣೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಕ್ಷಿಣ ಕನ್ನಡ ಮಂಗಳೂರು, ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ನಿರ್ದೇಶನದ ಮೇರೆಗೆ ತ್ವರಿತ ನ್ಯಾಯಕ್ಕಾಗಿ ಮಂಗಳೂರು, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಯ ಹಾಗೂ ಮೂಡುಬಿದ್ರೆ ನ್ಯಾಯಾಲಯಗಳ ಆವರಣಗಳಲ್ಲಿ ಬರುವ ದಿನಾಂಕ 11/7/2026 ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಿದೆ. ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ದಾಖಲಾಗದೇ ಇರುವ, ದಾಖಲಾಗಿ ತೀರ್ಮಾನಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಲು ಇದೊಂದು ಸುವರ್ಣಾವಕಾಶವಾಗಿದೆ. ಈ ರೀತಿ ರಾಜಿಸಂಧಾನದ ಮೂಲಕ ಪ್ರಕರಣಗಳನ್ನು ಬಗೆಹರಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ಶುಲ್ಕವನ್ನು ಪೂರ್ಣವಾಗಿ ಮರುಪಾವತಿಸಲಾಗುವುದು ಹಾಗೂ ಸದ್ರಿ ಆದೇಶದ ವಿರುದ್ಧ ಮೇಲ್ಮನವಿ ಇರುವುದಿಲ್ಲ. ಕಡಿಮೆ ಖರ್ಚಿನಲ್ಲಿ ತ್ವರಿತ ಹಾಗೂ ಶಾಶ್ವತ ನ್ಯಾಯ ಪಡೆದುಕೊಂಡು ತಮ್ಮ ಸಮಯ ಹಾಗೂ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಇದೊಂದು ವಿಶೇಷ ಅವಕಾಶವಾಗಿದೆ. ಉಚಿತ ಕಾನೂನು ಸಲಹೆಗಾಗಿ NALSA 15100 ಕರೆ ಮಾಡಬೇಕಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರ ಸೂಚನೆ ಮೇರೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯೆ ಕಾರ್ಯದರ್ಶಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ. ಇನ್ನು ಮುಂದೆ ಸಿಐಇಟಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಇಂದಿನ ಹೃದಯ ರಾಗದಲ್ಲಿ ಜೀವನಕ್ಕೆ ಹಣವೇ ಅಥವಾ ಹಣವೇ ಜೀವನವೋ ಅನ್ನೋ ದ್ವಂದ್ವದಲ್ಲಿ ಓಡ್ತಾ ಇರೋ ನಮ್ಮೆಲ್ಲರ ಜೀವನಕ್ಕೆ ದುಡ್ಡು ಅನ್ನೋದೇ ದೊಡ್ಡ ಪಂಥರ ಆಗಿದೆ. ಪ್ರತಿದಿನ ಪ್ರತಿ ಕ್ಷಣದಲ್ಲಿಯೂ ಬದುಕಬೇಕೆಂದರೆ ಹಣ ಬೇಕೇ ಬೇಕು. ಹಾಗಿರುವಾಗ ಎಲ್ಲಿಯಾದರೂ ಒಂದು ರೂಪಾಯಿಯೂ ಖರ್ಚು ಮಾಡದೆ ದಿನ ಕಳೆಯಬೇಕು ಅಂತ ನಿರ್ಧಾರ ಮಾಡಿದರೆ ಏನೆಲ್ಲ ಉಪಾಯಗಳನ್ನು ಮಾಡಬಹುದು ಅನ್ನೋದೇ ಇವತ್ತಿನ ವಿಷಯ. ನಿಮ್ಮ ಉಪಾಯಗಳಿಗೆ ಕಿವಿಯಾಗಲಿಕ್ಕೆ ನಾನು ರಾಕೇಶ್ ಶೆಟ್ಟಿ, ನನ್ನ ಜೊತೆ ಅರ್ಚನಾ. ಸೊ ಮೊದಲನೆಯ ಕರೆ, ಮೊದಲನೇ ಉಪಾಯ ಯಾರ್ದು ಅನ್ನೋದನ್ನು ನೋಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಸರಸ್ವತಿ ಅವರು.
1: ಥ್ಯಾಂಕ್ ಯು ಸರ್.
0: ಹೇಗಿದ್ದೀರಿ ಮೇಡಮ್?
1: ಚೆನ್ನಾಗಿದ್ದೇವೆ. ನೀವೆಲ್ಲರೂ ಹೇಗಿದ್ದೀರಿ ಸರ್?
0: ನಾವು ಸೂಪರ್. ಓಕೆ, ನಾವು ತುಂಬಾ ಚೆನ್ನಾಗಿದ್ದೇವೆ.
1: ಒಳ್ಳೆ ವಿಷಯ ಕೊಟ್ಟಿದ್ದೀರಿ ಸರ್. ಈಗ ಹಣ ಇಲ್ಲದೆ ಯಾರಿಗೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್
0: ಅಲ್ವಾ?
1: ಆದ್ರೆ ಈಗ ಒಂದು ರೂಪಾಯಿ ಖರ್ಚು ಮಾಡದೆ ಮಾಡುದಂದ್ರೆ ನಾವು ಮನೆಯಲ್ಲೇ ಕೂತ್ಕೊಳ್ಬೇಕಷ್ಟೇ.
0: ಆಯ್ತು,
1: ಇದ್ದದನ್ನು ಎಲ್ಲ ಬೇಯಿಸಿ ತಿನ್ಬೇಕಷ್ಟೇ, ಎಂತದೂ ತರುವುದಿಲ್ಲ. ಮುಂಚೆಯೇ ತಂದಿಟ್ಟದನ್ನೇ ತಿನ್ಬೇಕಷ್ಟೇ. ಒಂದು ರೂಪಾಯಿ ಖರ್ಚು ಮಾಡೋದಿದ್ರೆ
0: ನೀವು ಹೇಳುದು ಮನೆಯಲ್ಲೇ ಇರಬೇಕು, ಒಂದು ರೂಪಾಯಿ ಖರ್ಚು ಮಾಡಬಾರದು ಅಂತ ಇದ್ರೆ ಅಲ್ವಾ?
1: ಹೌದು, ಹೋದ್ರೆ ಒಂದು ರೂಪಾಯಿ ಆದ್ರೂ ಖರ್ಚು ಆಗ್ತದಲ್ಲ ಸರ್.
0: ಅದೇ ಈಗ ನಾವು ಅದನ್ನೇ ಒಂದು ಯೋಚನೆ ಮಾಡುದು. ಈಗ ಮನೆಯಲ್ಲಿ ಬಿಟ್ಟು ಹೊರಗೆ ಹೋಗುದಾದ್ರೆ ಒಂದು ರೂಪಾಯಿ ಖರ್ಚು ಮಾಡದೆ ಇರ್ಲಿಕ್ಕೆ ಸಾಧ್ಯವಾ ಅನ್ನೋದು?
1: ನಡೆದುಕೊಂಡೇ ಹೋಗ್ಬೇಕು. ನಡೆದುಕೊಂಡು ಎಷ್ಟು ದೂರಕ್ಕೆ ನಡಿಲಿಕ್ಕೆ ನಮ್ಗೆ ಸಾಧ್ಯ ಉಂಟು ಅಲ್ಲಿವರೆಗೆ ನಡೆದುಕೊಂಡು ಹೋಗ್ಬೇಕು. ಮತ್ತೆ ಎಂತದ್ದು ತೆಗೆದುಕೊಳ್ಳಲಿಕ್ಕೆ ಬಾರ್ದು. ಒಂದು ರೂಪಾಯಿ ಖರ್ಚು ಮಾಡಬಾರ್ದು
0: ಅಲ್ಲ ಖಾಲಿ
1: ಕೊಟ್ಟಿದ್ದೀರಿ. ಆದ್ರೆ ಈಗಿನ ಕಾಲದಲ್ಲಿ ಸರ್ ಹಣವನ್ನು ಖರ್ಚು ಮಾಡದವರು ದುಬಾರಿಯಾಗಿ ಖರ್ಚು ಮಾಡ್ತಾರೆ
0: ಅಲ್ವಾ? ನೀರಿನ ತರ ಖರ್ಚು ಮಾಡ್ತಾರೆ.
1: ಹಣ ಇಲ್ಲದೆ ಅವರಿಗೆ ನಿದ್ದೆ ಬರ್ಲಿಕ್ಕಿಲ್ಲ ಸರ್
0: ಅಲ್ವಾ? ಓಕೆ ಸರಸ್ವತಿ ಅವರೇ, ಒಂದು ನಿಮ್ಮ ಪ್ರಕಾರ ಮನೆಯಲ್ಲಿ ಇರ್ಬೇಕು, ಎಲ್ಲಾದ್ರೂ ಹೋಗುದಿದ್ರೆ ನಡ್ಕೊಂಡು ಹೋಗ್ಬೇಕು ಅಲ್ವಾ? ಖರ್ಚಾಗದಾಗಿ
1: ಕಾರಿನಲ್ಲಿ ಹೋಗುವವರಿಗೆ ಪೆಟ್ರೋಲ್
0: ಹಾಕ್ಬೇಕು, ಹಾ ಬಸ್ ಅಲ್ಲಿ ಹೋಗುದಾದ್ರೆ ಟಿಕೆಟ್ ಬೇಕು, ನಿಮ್ಗೆ ಫ್ರೀ ಅಲ್ಲ ಆದ್ರೆ ನಾವು ಬಸ್ಸಿಗೆ ಹಣ ಕೊಟ್ಟೆ ಹೋಗ್ಬೇಕಲ್ವಾ? ಹೌದಲ್ಲ, ಕರೆಕ್ಟ್, ಹೌದು. ಅದು ಸರಿಲ್ಲ, ಒಂದ್ ರೂಪಾಯಿ ಖರ್ಚು ಮಾಡ್ಬಾರ್ದು ಅಂತ ಹೇಳಿದ್ರೆ ಹೇಗೆ ತಿಂಡಿ ಕೊಂಡು ಹೋಗುದಲ್ವಾ? ಅವರ ಮನೆಯಲ್ಲೇ ತಿಂಡಿ ತಿಂದು ಬಂದ್ರೆ ಆಯ್ತು.
1: ಆಕಾಶವಾಣಿಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡ್ತೀರಿ ಸರ್, ನಿಮಗೆ ತುಂಬಾ ಹೃದಯದ ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಈಗ ಯಾವ ಹಾಡು ಬೇಕಿತ್ತು ನಿಮಗೆ?
1: ನನಗೆ ಒಲವು ಮೂಡಿದಾಗ ಚಿತ್ರದಿಂದ, ಆದಿಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಅಂತ ಒಂದು
0: ಅಂತ. ನೀವು ಅಲ್ಲಿ ಸ ಲಕ್ಷ್ಮಿಯನ್ನೇ ತಗೊಂಡ್ರಿ ಅಲ್ವಾ?
1: ಲಕ್ಷ್ಮಿ ಬೇಕಲ್ಲ, ಮತ್ತೆ ಅಲ್ವಾ? ಲಕ್ಷ್ಮಿ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್
0: ಅಲ್ವಾ? ಸರಸ್ವತಿ ಜೊತೆ ಲಕ್ಷ್ಮಿ ಬೇಕು ಯಾವಾಗ್ಲೂ ಅಲ್ವಾ? ಓಕೆ,
1: ಎಲ್ಲರ ಜೊತೆಯಲ್ಲಿ ಲಕ್ಷ್ಮಿ ಬೇಕು ಸರ್.
0: ಬೇಕು ಬೇಕು ಬೇಕು. ತುಂಬಾ ಧನ್ಯವಾದಗಳು ಸರಸ್ವತಿ ಅವರೇ ಕರೆ ಮಾಡಿದ್ದಕ್ಕೆ. ಇದೇ ರೀತಿ ಕರೆ ಮಾಡ್ತಾ ಇರಿ, ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಒಲವು ಮೂಡಿದಾಗ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಗೀತೆ ಚಿ ಉದಯಶಂಕರ್ ಅವರ ರಚನೆಗೆ ರಾಜ ನಾಗೇಂದ್ರ ಅವರ ಸಂಗೀತವಿದೆ.

0: ಒಂದು ರೂಪಾಯಿ ಖರ್ಚು ಮಾಡದೆ ದಿನ ಕಳೆಯಬೇಕು ಅಂತ ನಿರ್ಧಾರ ಮಾಡಿದರೆ ಏನೆಲ್ಲ ಉಪಾಯ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ಅಂತ ಹೇಳಲಿಕ್ಕೆ ನಮ್ಮ ಜೊತೆ ಹಲೋ.
1: ಹಲೋ, ನಮಸ್ಕಾರ.
0: ನಮಸ್ತೆ.
1: ನಾನು ಸದಾನಂದ ನಾಯಕ್, ಉಡುಪಿ ಜಿಲ್ಲೆ ಬಂಟಗಲ್ನಿಂದ.
0: ಸದಾನಂದ ನಾಯಕರು, ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ ಸರ್. ನೀವೆಲ್ಲರೂ ಹೇಗಿದ್ದೀರಾ?
0: ನಾವೆಲ್ಲ ಆರಾಮವಾಗಿದ್ದೇವೆ, ಸೌಖ್ಯವಾಗಿದ್ದೇವೆ. ಹೇಳಿ ಸರ್, ಯಾವ ಹಾಡು ಬೇಕಿತ್ತು ಇವತ್ತು?
1: ನಂಗೆ ಹೇಳಿ, ನಾನೊಂದು ಅದು ಸತ್ಯವನ್ ಸಾವಿತ್ರಿಯಲ್ಲಿ ಕೇಳಿ, ಅದರಲ್ಲಿ ಇಲ್ಲ ಅಂತ ಹೇಳಿದವರು. ಭಕ್ತ ಕುಂಬಾರದಲ್ಲಿ ಹಾಕಿ.
0: ಭಕ್ತ ಕುಂಬಾರದಲ್ಲಿ. ಓಕೆ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಹಾಡನ್ನು ಹಾಕುದಾ?
1: ಆಯ್ತಾಯ್ತು. ಓಕೆ.
0: ಹಾಂ ಸರಿ. ಇವತ್ತಿನ ವಿಷಯದ ಬಗ್ಗೆ ಏನು ಹೇಳ್ತೀರಿ ಸರ್? ಯಾವ ಐಡಿಯಾ ಕೊಡ್ತೀರಿ?
1: ಐಡಿಯಾ ಇದ್ರೆ ಹತ್ರದಲ್ಲಿ ಬೇರೆಯವ್ರ ನೆರೆ ಮನೆ ಇದ್ರೆ ನಡ್ಕೊಂಡು ಹೋಗಿ ಅವರ ಮನೆಯಲ್ಲಿ ಇಡೀ ದಿನ ಇದ್ರೆ ಖರ್ಚು ಇಲ್ಲದೆ ಹೊಟ್ಟೆ ತುಂಬಿಸ್ಬೋದು, ಏನೋ ಹೋಗ್ಬೋದು.
0: ಓಕೆ, ನೆರೆ ಮನೆಯವರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಆರಾಮದಲ್ಲಿ ಇಡೀ ದಿನ ಕಳುಬೇಕಲ್ವಾ?
1: ಮನೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಅಕ್ಕಿ ಖಾಲಿ ಆಗ್ತದೆ, ಅಕ್ಕಿಯದ್ದು ಅಂದ್ರೆ ಹೋಗ್ತದಲ್ಲ, ಹಣ ಹೋಗ್ತದೆ,
0: ಹಣ ಹೋಗ್ತದೆ.
1: ಗ್ಯಾಸ್ ಅದು ಹೋಗ್ತದೆ, ಅಕ್ಕಿಯದ್ದು ಹೋಗ್ತದೆ,
0: ಹೌದು,
1: ಸಾಂಬಾರಿಗೆ ಹೋಗ್ತದೆ.
0: ಹೌದು,
1: ನೀರು ನೀರು ಇಲ್ಲದವರಿಗೆ ಅದು ನೀರಾದ್ರೆ ನೀರು ನಮ್ಗೆ ಬಾವಿಯಲ್ಲಿ ಉಂಟು, ಬೇರೆಯವರಿಗೆ ಪೈಪ್ ಅಲ್ಲಿ ಬರ್ತದೆ, ಅವರಿಗೆ ನೀರಿನ ಹಣ ಕಟ್ಟಬೇಕಾಗ್ತದೆ,
0: ಕಟ್ಟಬೇಕು. ಹೌದು,
1: ಕರೆಂಟ್ ಕಟ್ಟಿ ಆಗ್ತದೆ ಎಲ್ಲ ಅಂತ ಹೇಳಿ.
0: ಹೌದು.
1: ಹತ್ತಿರದಲ್ಲಿ ನೆರೆ ಮನೆ ಇಲ್ಲ, ಒಂದು ಅದು ಸಂಬಂಧಿಕರ ಮನೆ ಇದೆ ಹತ್ತಿರ, ಅಲ್ಲಿ ಸ್ವಲ್ಪ ಜಾಸ್ತಿ ಒಂದು 5 ನಿಮಿಷ ನಡೆಯುವಂತದ್ದು, ನಡೆಯುವುದಿಲ್ಲ 5 ನಿಮಿಷ. ಹೋಗೋ 5 ನಿಮಿಷ ನಡ್ಕೊಂಡು ಹೋಗಿ ಅಲ್ಲಿ ಅವರ ಮನೆಯಲ್ಲಿ ಸಂಜೆವರೆಗೆ ಇದ್ದೆ ಬಯಸೆ ಕಟ್ಟಿ ಇಲ್ಲದೆ ದಿನ ಹೋಗ್ಬೋದು
0: ಅಲ್ವಾ? ಸೊ ಒಂದ ಒಂದ ಹತ್ತಿರ ಸಂಬಂಧಿಕರ ಮನೆ ಇರ್ಬೇಕು, ಇಲ್ದಿದ್ರೆ ನೆರೆ ಮನೆ ಒಳ್ಳೇದಿರ್ಬೇಕಲ್ವಾ?
1: ಹೌದು.
0: ಓಕೆ, ಸೊ ಅಲ್ಲಿ ಹೋಗಿ ಇಡೀ ದಿನ ಕಳೆದ್ರೆ 1 ರೂಪಾಯಿ ಖರ್ಚಿಲ್ಲದೆ ನಾವು ದಿನ ದೂಡಬಹುದು ಅಲ್ವಾ?
1: ನಡ್ಕೊಂಡು ಹೋಗ್ಬೇಕು, ಗಾಡಿಯಲ್ಲಿ ಹೋದ್ರೆ ಹೋಗ್ತಲ್ಲ,
0: ಹೌದು, ನಡ್ಕೊಂಡು ಹೋಗ್ಬೇಕಾಗ್ತದೆ, ನಿಜ. ಸೊ ನಡ್ಕೊಂಡು ಹೋದ್ರೆ ಒಂದು ಒಳ್ಳೇದಲ್ಲ ಸರ್, ಆರೋಗ್ಯ ಒಳ್ಳೇದಾಗ್ತದೆ.
1: ಅಲ್ಲ, ಸೈಕಲ್ ಇದ್ರೆ ಸೈಕಲ್ ಸೈಕಲ್ ಬಿಟ್ಕೊಂಡು
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೋಡಿ, ಸೈಕಲ್ ಅಲ್ಲಿ ಹೋಗ್ಬೋದು, ನಿಜ, ಖಂಡಿತ ಖಂಡಿತ. ಸದಾನಂದ
1: ಹೋಗುದಿದ್ರೆ ಸ್ವಲ್ಪ ದೂರದ ಸಂಬಂಧಿಕರ ಮನೆ.

0: ಹೋಗ್ಬೋದು, ಪರವಾಗಿಲ್ಲ.
1: ಹೌದು, ಸೈಕಲ್ ಅಲ್ಲಿ ಅಲ್ವಾ, ಹೋದಾಗೆ ಸಾಕ್ತದೆ, ಹೊಟ್ಟೆ ಸಾಸಿವಾಗ್ತದೆ, ಸಖತ್ತಾಗಿ ತಿಂದು ಬರಬಹುದು.
0: ಹೌದು.
1: ಓಕೆ ಸದಾನಂದ ಅವರೇ, ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ. ನೆರೆ ಮನೆ ಇಲ್ಲದಿದ್ದರೆ ಸಂಬಂಧಿಕರ ಮನೆಗೆ ಹೋಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡುವಂಥದ್ದು. ಓಕೆ ಥ್ಯಾಂಕ್ ಯು. ನಿಮಗೋಸ್ಕರ ಇದು ಭಕ್ತ ಕುಂಬಾರ ಚಿತ್ರದಿಂದ ವಿಠ್ಠಲ ಪಾಂಡುರಂಗ ವಿಠ್ಠಲ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಧನ್ಯವಾದಗಳು.
0: ಧನ್ಯವಾದಗಳು.

0: ಹೃದಯ ರಾಗ ಕಾರ್ಯಕ್ರಮ ಮುಂದುವರಿಸುತ್ತಾ ಒಂದು ರೂಪಾಯಿಯೂ ಖರ್ಚು ಮಾಡದೆ ದಿನ ಕಳೆಯುವುದು ಹೇಗೆ ಅನ್ನೋದನ್ನ ಹೇಳಿಕೊಡ್ಲಿಕ್ಕೆ ನಮ್ ಜೊತೆ ಹಲೋ.
1: ಹಲೋ,
0: ನಮಸ್ತೆ. ಯಾರಿದು?
1: ನಮಸ್ತೆ, ನಾನು ವಿದ್ಯಾ.
0: ವಿದ್ಯಾ ಅವರು, ಹೇಗಿದ್ದೀರಿ?
1: ಹಾ, ನಾವು ಆರಾಮಿದ್ದೇವೆ.
0: ಓಕೆ, ಸೊ ಯಾವ ಹಾಡು ಬೇಕಿತ್ತು?
1: ನನಗೆ ಅರಳುವ ಹೂಗಳೇ.
0: ಮೈ ಆಟೋಗ್ರಾಫ್ ಚಿತ್ರದಿಂದ?
1: ಹೌದು ಹೌದು.
0: ಓಕೆ, ಖಂಡಿತ ಪ್ರಸಾರ ಮಾಡುವ. ಇವತ್ತಿನ ವಿಷಯ ಗೊತ್ತಾ?
1: ಹೌದು ಹೌದು, ಒಂದು ರೂಪಾಯಿ ಖರ್ಚಿಲ್ಲದೆ ಹೇಗೆ ಜೀವನ ಮಾಡುದು ಅಂತ.
0: ಹಾ, ಹಾಗೆ ನಿಮ್ಮದೇನು ಪ್ಲಾನ್ ಇದೆ, ನಿಮ್ಮ ಐಡಿಯಾ?
1: ಹಿರಿಯರು ಒಂದು ಗಾದೆ ಮಾತೆ ಮಾಡಿದ್ದಾರೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ಹಾಗೆ ಯಾರ್ದೋ ದುಡ್ಡಲ್ಲಿ ಗಮ್ಮತ್ ಮಾಡಿದ್ರೆ ಒಂದು ರೂಪಾಯಿ ಸಹ ನಮ್ಮದು ಖರ್ಚು ಆಗುದಿಲ್ಲ ಅಲ್ಲ.
0: ಆಗುದಿಲ್ಲ ಅಲ್ವಾ?
1: ಆದ್ರೆ ನಾನು ಹಾಗೆ ಮಾಡುದಿಲ್ಲ, ಬಟ್ ನೀವು ಕೇಳಿದ ಕ್ವಶನ್ ಗೆ ಆನ್ಸರ್ ಹೇಳಿದಷ್ಟೇ.
0: ಓಕೆ, ಸೊ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಬಹುದು ಅಂತ ಅಲ್ವಾ?
1: ಹೌದು.
0: ಓಕೆ, ಸೊ ಅಂತ ಹಾಗೆ ಖರ್ಚು ಮಾಡೋರು ನಮ್ ಜೊತೆ ಇರ್ಬೇಕಲ್ಲ?
1: ಅದೇ ಅದೇ, ಎಲ್ಲ ದರ್ಬಾರ್ ಮಾಡೋರ್ದ ಫ್ರೆಂಡ್ಶಿಪ್ ಮಾಡ್ಬೇಕಾಗ್ತದೆ. ಆದ್ರೆ ಅದು ಎಷ್ಟು ದಿನದವರೆಗೆ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ.
0: ಪರವಾಗಿಲ್ಲ, ನಮಗೆ ಲೈಫ್ ಲಾಂಗ್ ಬೇಡಪ್ಪ, ನಮಗೆ ಒಂದು ದಿನ ಕಳೆದ್ರೆ ಸಾಕು.
1: ಹಾಗೆ ನಿಮ್ಮ ಕ್ವಶನ್ ಅಲ್ಲಿ ಅದು ಇರ್ಲಿಲ್ಲ, ಒಂದು ದಿನ ಮಟ್ಟಿಗೆ ಒಂದು ರೂಪಾಯಿ ಖರ್ಚಿಲ್ಲದೆ ಈಗ ಜೀವನ ಮಾಡುದು ಅಂತ ಕೇಳಿದ್ರಿ. ಸೊ ಆದ್ರೆ ನಾವು ಕಷ್ಟಪಟ್ಟು ದುಡಿಬೇಕು, ನಮ್ಮ ಹಣದ ಮಹತ್ವ ನಮ್ಗೆ ಗೊತ್ತಿರ್ಬೇಕು, ಆವಾಗ ಮಾತ್ರ ಜೀವನ ಒಳ್ಳೆ ರೀತಿಯಿಂದ ಸಾಗ್ತದೆ. ನಾವು ಕಷ್ಟಪಟ್ಟು ದುಡಿದ ದುಡ್ಡು ಮಾತ್ರ ನಮ್ಮ ಜೊತೆ ಯಾವ

0: ನಿಜವಾಗ್ಲೂ ಇರ್ತದೆ ಅಂತ ನನ್ನ ಅಭಿಪ್ರಾಯ
1: ಅಲ್ವಾ? ಖಂಡಿತ ನಿಜವಾಗ್ಲೂ
0: ಬೇರೆಯವರ ಹಣದಲ್ಲಿ ನಾವು ಗಮ್ಮತ್ ಮಾಡಿ ಎಷ್ಟು ಒಂದೆರಡು ದಿನ ಗಮ್ಮತ್
1: ಮಾಡಬಹುದು,
0: ಮೂರನೇ ದಿನ ನಮ್ಗೆ ಅದು ಕಷ್ಟ ಬಂದೇ ಬರ್ತದೆ. ಸೊ ಆವಾಗ ನಮ್ಗೆ ಫೇಸ್ ಮಾಡುದು ಕಷ್ಟ ಆಗ್ತದೆ. ಬಟ್ ಟಾಪಿಕ್ ಒಳ್ಳೇದು, ಗಮ್ಮತ್ ಆಗ್ತದೆ ಮಾತಾಡ್ಲಿಕ್ಕೆ. ಧನ್ಯವಾದಗಳು.
1: ಧನ್ಯವಾದಗಳು, ಧನ್ಯವಾದಗಳು ವಿದ್ಯಾ ಅವರೇ. ಖಂಡಿತವಾಗ್ಲೂ ನಿಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇನೆ ಮೈ ಆಟೋಗ್ರಾಫ್ ಚಿತ್ರದಿಂದ. ಚಿತ್ರ ಅವರು ಹಾಡಿರುವಂತಹ ಗೀತೆ ಇದು. ಕೆ ಕಲ್ಯಾಣ್ ಅವರ ರಚನೆಗೆ ಭಾರದ್ವಾಜ್ ಅವರ ಸಂಗೀತವಿದೆ.

0: ಒಂದು ರೂಪಾಯಿ ಖರ್ಚು ಮಾಡದೆ ಮುಂದಿನ ಕರೆ ಮಾಡಿದವರು ಯಾರು ಅನ್ನೋದನ್ನ ಕೇಳುವ. ಹಲೋ
1: ಹಲೋ,
0: ಹಾ ಯಾರಿದು?
1: ಹಾ ನಮಸ್ತೆ ಸರ್.
0: ನಮಸ್ತೆ, ಯಾರು?
1: ನಾನು ಜಿ ಸುರೇಶ್ ಆಚಾರ್ ಗುಣ್ಮಿ ಅಂತ.
0: ಸುರೇಶ್ ಅವರು, ಸುರೇಶ್ ಆಚಾರ್ ಅವರು, ಹೇಗಿದ್ದೀರಿ?
1: ಹೌದು ಸರ್, ನಾವು ಚೆನ್ನಾಗಿದ್ದೇವೆ ಸರ್. ನೀವು ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೇವೆ ಸರ್. ಇವತ್ತಿದು ವಿಷಯ ಗೊತ್ತಲ್ವಾ?
1: ಹೌದು ಸರ್.
0: ಓಕೆ, ನಿಮ್ಮ ನಿಮ್ಮ ನಿಮ್ಮ ತಲೆಯಲ್ಲಿ ಯಾವ ಐಡಿಯಾ ಓಡ್ತಾ ಇದೆ, ಯಾವ ಉಪಾಯ ಇದೆ ಒಂದು ರೂಪಾಯಿ ಖರ್ಚು ಮಾಡದೆ ದಿನ ಕಳೆಯುವಂಥದ್ದು?
1: ಈಗಿನ ಸರ್ಕಾರದವರು ತುಂಬಾ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಸರ್, ಖರ್ಚಿಲ್ಲದೆ ಜೀವನ ಮಾಡ್ಲಿಕ್ಕೆ. ಅದು ಲೇಡೀಸ್ಗಂತೂ ಭಾರಿ ಅನುಕೂಲ
0: ಅಲ್ವಾ? ಅಲ್ವಾ?
1: ಹೌದು ಸರ್, ಖರ್ಚಿಲ್ಲದೆ ಬಸ್ ಅಲ್ಲಿ ಪ್ರಯಾಣ
0: ಮಾಡಬಹುದು,
1: ದೇವರ ದರ್ಶನ ಮಾಡಬಹುದು.
0: ಹೌದು,
1: ಅಲ್ಲಿ ಅಲ್ಲಿಯೂ ಊಟ ಸಿಗ್ತದೆ.
0: ಇದು ಒಳ್ಳೆ ಐಡಿಯಾ ಅಲ್ವಾ? ಊಟಕ್ಕೆ ಬೇಕಾದ್ರೆ ದೇವಸ್ಥಾನಕ್ಕೆ
1: ಟೈಮ್ ಪಾಸ್ ಆಗದಾಗು ಆಗುತ್ತೆ, ಮತ್ತೆ ತಿರುಗಾಟ ಮಾಡಿದಾಗ ಖರ್ಚಿಲ್ಲದೆ
0: ತಿರುಗಾಟ
1: ದೇವಸ್ಥಾನ ನೋಡಿ ಬಂದಾಗೂ ಆಗುತ್ತೆ,
0: ಆಗುತ್ತೆ ಊಟನೂ ಆಗುತ್ತೆ.
1: ಓಕೆ,
0: ನಮ್ಗೆ ಕಷ್ಟವ ಅಂತ ಹಾಗಾದ್ರೆ ಅಲ್ಲ?
1: ಹೌದು, ನಮ್ಗೆ ಸ್ವಲ್ಪ ಕಷ್ಟ ಉಂಟು.
0: ಎಲ್ಲಿಯಾದ್ರೂ ನಾವು ಒಂದು ರೂಪಾಯಿ ಖರ್ಚು ಮಾಡದೆ ದಿನ ಕಳೆಯುದಾದ್ರೆ ಏನ್ ಮಾಡಬಹುದು?
1: ಅದು ಹೇಗೆ ಮಾಡುದು ಸರ್? ನಾವು ಹೀಗೆ ಏನಾದ್ರು ಕೆಲಸ ಇಲ್ದಿದ್ರೆ ರೇಡಿಯೋ ಕೇಳುದು. ರೇಡಿಯೋ ಕೇಳೋದು, ಖರ್ಚು ಏನು ಇಲ್ಲ, ಹೀಗೆ ರೇಡಿಯೋ ಕೇಳೋ ಟೈಮ್ ಪಾಸ್ ಮಾಡುದು.
0: ರೇಡಿಯೋ ಕೇಳಿ ಟೈಮ್ ಪಾಸ್ ಮಾಡುದು.
1: ಹೌದ್ ಸರ್, ಹೌದ್
0: ಅಲ್ವಾ?
1: ಹೌದ್ ಸರ್, ಹೌದ್
0: ಹೌದ್. ಓಕೆ ಓಕೆ. ಸುರೇಶ್ ಸರ್, ಯಾವ ಹಾಡು ಬೇಕಿತ್ತು
1: ನಮ್ಗೆ? ಮಾದೇಶ್ವರ ಪೂಜಾ ಫಲದಿಂದ ದಯತೋರು ಕರುಣಾಳು ಮಾದೇಶ್ವರ,
0: ವಾಣಿಜ್ಯರ ಮಾಡಿರೋ ಹಾಡಿರುವಂತದಲ್ವಾ? ಓಕೆ, ಖಂಡಿತ ಪ್ರಸಾರ ಮಾಡುವ. ಧನ್ಯವಾದಗಳು ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ, ಇದೇ ರೀತಿ ಕರೆ ಮಾಡ್ತಾ ಇರಿ.
1: ಆಯ್ತು ಸರ್, ಆಯ್ತು, ಮಾತಾಡಿ ಖುಷಿ ಆಯ್ತು.
0: ಧನ್ಯವಾದಗಳು, ಧನ್ಯವಾದಗಳು. ಶ್ರೀ ಉದಯಶಂಕರ್ ಅವರ ರಚನೆಗೆ ಸತ್ಯಂ ಅವರ ಸಂಗೀತವಿದೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡು ಮಾದೇಶ್ವರ ಪೂಜಾಫಲ ಚಿತ್ರದಿಂದ.

0: ಒಂದು ರೂಪಾಯಿ ಖರ್ಚು ಮಾಡದೆ ದಿನ ಹೇಗೆ ಕಳೆಯಬಹುದು ಅನ್ನೋದನ್ನು ಹೇಳಲಿಕ್ಕೆ ನಮ್ಮ ಜೊತೆ ಹಲೋ.
1: ಹಲೋ, ನಾನು ಕುಂದಾಪುರದಿಂದ ಸುನಿಲ್ ಹಳೆಪೈದ.
0: ಸುನಿಲ್ ಅವರು ಕುಂದಾಪುರದಿಂದ, ಹೇಗಿದ್ದೀರಿ?
1: ಓಕೆ, ಫೈನ್ ಸರ್. ನೀವು ಬಂದು ಮುಗಿಲ್ ಮಾತಿನ ಎಲ್ಲ ಸಿಬ್ಬಂದಿ ವರ್ಗ ಹೇಗಿದ್ದೀರಿ?
0: ನಾವೆಲ್ಲರೂ ಆರಾಮವಾಗಿದ್ದೇವೆ. ಓಕೆ, ಯಾವ ಹಾಡು ಬೇಕಿತ್ತು ಸರ್ ಇವತ್ತು?
1: ಮಾನಸ ಸರೋವರದಿಂದ ವೇದಾಂತಿ ಹೇಳಿದೆನು.
0: ಖಂಡಿತವಾಗ್ಲೂ ಪ್ರಸಾರ ಮಾಡುವ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಓಕೆ, ಇವತ್ತಿನ ವಿಷಯ ಗೊತ್ತಲ್ವಾ?
1: ಹೌದೌದು.
0: ಹಾಂ, ನಿಮ್ಮ ಪ್ರಕಾರ ಏನ್ ಮಾಡಬಹುದು, ಒಂದು ರೂಪಾಯಿ ಖರ್ಚು ಮಾಡದೆ ದಿನ ಕಳಿಬೇಕು ಅಂದ್ರೆ ಏನ್ ಮಾಡಬಹುದು?
1: ಮನೆಯಲ್ಲೇ ಇರಬೇಕು.
0: ಮನೆಯಲ್ಲಿದ್ರೆ ಆಗುದಿಲ್ಲ, ಮನೆಯಲ್ಲಿದ್ರೆ ನಮ್ಗೆ ಹಣ ಬರಬೇಕು, ಹಣ ಖರ್ಚಾಗಬಾರ್ದು, ಅಷ್ಟೇ ಹಣ ಬರಬೇಕು.
1: ಕಡಿಮೆ ಖರ್ಚಿನಲ್ಲಿ ಕೆಲಸ ಸಾಧಿಸಬೇಕು ಅಷ್ಟೇ.
0: ಕಡಿಮೆ ಖರ್ಚಿನಲ್ಲಿ ಕೆಲಸ ಸಾಧಿಸಬೇಕಾ?
1: ಹೌದೌದು.
0: ಅದು ಹೇಗೆ
1: ಅಂದ್ರೆ, ಬೇಡ ಪಿಡ್ಸು ಮುಂತಾದ ಬೇಡದಿದ್ದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು
0: ದುಶ್ಚಟಗಳನ್ನ ಬಿಡಬೇಕು ಅಲ್ವಾ?
1: ಹೌದು.
0: ಅದಕ್ಕೆ ಜಾಸ್ತಿ ಖರ್ಚಾಗ್ತದೆ, ಅದನ್ನ ಸೈಡಲ್ಲಿ ಇಡುವ. ಅದು ಬಿಟ್ಟು ಒಂದು ರೂಪಾಯಿ ಇಲ್ಲದೆ,
1: ಒಂದು ರೂಪಾಯಿ ಇಲ್ಲದೆ ಕಷ್ಟ. ಊಟ ಮಾಡ್ಬೇಕಲ್ಲ, ತಿಂಡಿ ಕುಡಿ ತಿನ್ಬೇಕಲ್ಲ,
0: ತಿಂಡಿ ತಿನ್ಬೇಕು, ಊಟ ಮಾಡ್ಬೇಕು. ಅದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ವಾ?
1: ಅದಕ್ಕೆ ಹಿಂದೇನ್ ಮಾಡ್ಬೇಕಂದ್ರೆ ಗಾಳಿ ಕುಡಿಬೇಕು ಅಷ್ಟೇ.
0: ಓಕೆ, ಒಂದಾವ ನಾವು ಒಂದು ಉಪವಾಸ ಕೂಡ ಮಾಡಬಹುದು ಅಂತ, ಒಂದ್ ದಿವಸ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ?
1: ಒಳ್ಳೇದು. ಉಪವಾಸ ಅಲ್ಲ, ಉಪವಾಸ ಮಾಡ್ಬೋದು, ಅಂದ್ರೆ ಕಂಟಿನ್ಯೂಸ್ ಉಪವಾಸ ಮಾಡ್ಲಿಕ್ಕೆ
0: ಆಗುದಿಲ್ಲ ಹೇಳ್ತೀರಾ? ನಾನು ಒಂದು ದಿನದ್ದು ಹೇಳಿದ್ದು, ಲೈಫ್ ಲಾಂಗ್ ಉಪವಾಸ ಮಾಡಿದ್ರೆ ಆಯ್ತು ಮತ್ತೆ
1: ಅಲ್ಲ, ಪ್ರತಿ ತಿಂಗಳು ಮಾಡ್ಲೇಬೇಕಲ್ಲ ಒಂದಿನ
0: ಅಲ್ವಾ? ಓಕೆ, ಸೊ ಥ್ಯಾಂಕ್ ಯು ಸುನಿಲ್ ಅವರೇ ಕರೆ ಮಾಡಿದ್ದಕ್ಕೆ.
1: ಓಕೆ, ಕೃತಜ್ಞತೆಗಳು.
0: ಎಸ್, ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಮಾನಸ ಸರೋವರ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಡಿರುವಂತಹ ಗೀತೆ, ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಹೃದಯರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ನಿಮ್ಮ ಜೊತೆ ನಾವು ರಾಕೇಶ್ ಶೆಟ್ಟಿ ಮತ್ತು ಅರ್ಚನಾ. ಇಂದಿನ ವಿಷಯ, ಒಂದು ರೂಪಾಯಿ ಖರ್ಚು ಮಾಡದೆ ದಿನ ಕಳೆಯುವ ಉಪಾಯಗಳು ಯಾವುದು ಎಂಬುದಾಗಿ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದುಬಾರಿ ಜಗತ್ತಿನಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ದುಡ್ಡು ತುಂಬಾ ಮುಖ್ಯ. ಎಷ್ಟೇ ಸೂಕ್ಷ್ಮ ಮಾಡಿದ್ರೂ ನಮ್ಮ ಜೇಬಿನಲ್ಲಿ 500 ರೂಪಾಯಿ ಆದರೂ ಇರಲೇಬೇಕು. ನಮ್ಮ ಹತ್ರ ಜಾಸ್ತಿ ಹಣ ಇದ್ದರೆ ಹೊರಗಿನಿಂದ ಶತ್ರುಗಳು ಹುಟ್ಟಿಕೊಳ್ತಾರೆ. ಅದೇ ಹಣ ಕಮ್ಮಿ ಇದ್ದರೆ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಏಕೆಂದರೆ ಹಣ ಆಸ್ತಿಗಿರೋ ಬೆಲೆ ಮನುಷ್ಯನ ನಂಬಿಕೆ ನಿಯತ್ತಿಗೆ ಇರುವುದಿಲ್ಲ. ಹಾಗಾದರೆ ಇಂತಹ ಸಂದರ್ಭದಲ್ಲಿ 1 ರೂಪಾಯಿ ಕೂಡ ಖರ್ಚು ಮಾಡದೆ ದಿನ ಕಳೆಯುವುದು ಸಾಧ್ಯನಾ? ಏನಾದರೂ ಉಪಾಯ ಮಾಡಿ ನಾಳಿನ ನಂಬಿಕೆಯೊಂದಿಗೆ ಬದುಕ್ಬೋದಾ ಎನ್ನುವಂತಹ ಒಂದು ವಿಚಾರ. ನಮ್ಮ ಮುಂದಿನ ಕರೆಯಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಹಲೋ
1: ಮ್ಯಾಮ್, ನಮಸ್ತೆ.
0: ನಮಸ್ತೆ ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ನಾನು ವರಂಗದ ರಾಮಣ್ಣ ಅಂತ ಮಾತಾಡೋದು.
0: ರಾಮಣ್ಣ ಅವರು ವರಂಗದಿಂದ?
1: ಹೌದು, ವರಂಗದಿಂದ ರಾಮಣ್ಣ.
0: ಹೇಳಿ ಸರ್, ಹೇಳಿ ಸರ್, ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ತಮ್ಗೆ?
1: ಧನಲಕ್ಷ್ಮಿ ಫಿಲ್ಮ್ ಅಲ್ಲಿ ಸರ್, ಮೇಡಮ್, ಧನಲಕ್ಷ್ಮಿ ದಯ ತೋರು ಬಾಮ್ಮ ಅಂತ ಒಂದು ಹಾಡಿತ್ತಲ್ಲ ಮೇಡಮ್.
0: ಧನಲಕ್ಷ್ಮಿ ದಯ ತೋರು ಬಾಮ್ಮ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡು ಇದು ಅಲ್ವಾ? ಸರಿ ಸರ್, ಖಂಡಿತ ಪ್ರಸಾರ ಮಾಡ್ತೇವೆ. ಅದಕ್ಕಿಂತ ಮೊದಲು ಇವತ್ತಿನ ವಿಷಯ ಗೊತ್ತಿದೆಯಾ ಸರ್?
1: ಗೊತ್ತುಂಟು ಮೇಡಮ್. 1 ರೂಪಾಯಿ ಖರ್ಚು ಮಾಡದೆ ನಾವು ನಮ್ಮ ಜಾತ್ರೆ ಟೈಮ್ ಅಲ್ಲಿ ದೇವಸ್ಥಾನ ಎಲ್ಲ ರಂಗದಲ್ಲೆಲ್ಲ ಉಂಟು ಮೇಡಮ್. ನಡೆದುಕೊಂಡು ಹೋಗ್ಲಿಕ್ಕೆ ಹೋಗ್ಬಹುದು, ಊಟ ಸಹ ಮಾಡಬಹುದು ದೇವಸ್ಥಾನದಲ್ಲಿ. ಮತ್ತೆ ಅದಕ್ಕೆ ಖರ್ಚು ಏನು ಇಲ್ಲ, ದೇವರ ಊಟ ಅಲ್ಲ ಮೇಡಮ್.
0: ಹೌದು, ದೇವಸ್ಥಾನದ ಪ್ರಸಾದ.
1: ಹೌದು ಹೌದು ಹೌದು ಹೌದು. ಮತ್ತೆ 1 ರೂಪಾಯಿ ಖರ್ಚು ಮಾಡದೆ ಇರುವಾಗ ಖರ್ಚು ಆಗಿ ಆಗ್ತದೆ ಮೇಡಮ್.
0: ಒಂದು ದಿನವನ್ನು ನೀವು ಹೇಗೆ ಕಳೀತೀರಿ ಸರ್? 1 ರೂಪಾಯಿ ಖರ್ಚು ಮಾಡದೆ ಹೇಗೆ ಕಳೀಬಹುದು?
1: 1 ರೂಪಾಯಿ ಖರ್ಚು ಮಾಡದೆ ದಿನ ಒಂದು 100 ರೂಪಾಯಿ ಆದ್ರೂ ದಿನಕ್ಕೆ ಖರ್ಚು ಆಗ್ತಲೇ ಉಂಟು ಮೇಡಮ್. ಒಂದು ಆರೋಗ್ಯದ ಸಮಸ್ಯೆ ಬರ್ತದೆ.
0: 100 ರೂಪಾಯಿ ಸರ್, ಈಗ 500 ರೂಪಾಯಿ ಬೇಕಲ್ವಾ ಸರ್?
1: 100 ರೂಪಾಯಿಗೆ 100 ರೂಪಾಯಿಯ ಬೆಲೆ ಇಲ್ಲ ಈಗ ಮೇಡಮ್.
0: ಹೌದು,
1: ಈಗಿನ ಕಾಲದಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಆಗ್ತದೆ
0: ಸರ್.
1: ಮತ್ತು

0: ಎಲ್ಲ ಊಟಕ್ಕೆ ಅಕ್ಕಿಯ ಸಮಸ್ಯೆ.
1: ಹೌದು ಸರ್, ಹೌದು ಹೌದು
0: ಹೌದು ಹೌದು.
1: ಅದರಿಂದ ದುಡಿಮೆ ಇಲ್ಲಿ ಮುಖ್ಯ ಅಂತ ನೀವು ಹೇಳ್ತಾ ಇದ್ದೀರಿ.
0: ಹಾ, ದುಡಿಮೆಯಲ್ಲಿ ದುಡಿಮೆಯೇ ಮುಖ್ಯ ಮೇಡಮ್.
1: ದುಡಿಮೆಯೇ ಮುಖ್ಯ. ಹೌದು
0: ಹೌದು, ದುಡಿಮೆಯೇ ಮುಖ್ಯ ಮನುಷ್ಯರಿಗೆ. ನಮ್ಗೆ ಯಾರ ದುಡ್ಡು ಖರ್ಚು ಮಾಡಬಾರದು ಅಂತ ನನ್ನ ಅನಿಸಿಕೆ ಮೇಡಮ್. ಯಾರ ದುಡ್ಡು ಖರ್ಚು ಮಾಡಿದ್ರೆ ಒಂದು ದಿವಸ ಖರ್ಚು ಆಗ್ತದೆ ಮೇಡಮ್.
1: ಹೇಳಿ.
0: ಖಂಡಿತ ಖಂಡಿತ. ಮತ್ತೆ ಅದು ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ. ನಮ್ಮ ದೇವರು ಕೊಟ್ರೆ ನಾವು ಇದು ಮಾಡ್ಬೇಕು. ಒಂದು ನಾನು ಹೇಳುದಂದ್ರೆ ಎಂತ ಮೇಡಮ್, ಆದ್ರೂ ಒಂದು ರೂಪಾಯಿ ಆದ್ರೆ ಇದ್ರ ಒಂದು ಡಬ್ಬಿಗೆ ಹಾಕಿಕೊಂಡು
1: ಒಂದು ರೂಪಾಯಿ ಉಳಿತಾಯ ಮಾಡ್ತಾ ಮಾಡ್ತಾ.
0: ಹೌದು, ಉಳಿತಾಯ ಮಾಡ್ಲೇಬೇಕಂತ ನನ್ನ ಅನಿಸಿಕೆ ಮೇಡಮ್.
1: ಹೌದು ಹೌದು ಸರ್, ಹೌದು
0: ಹೌದೌದು.
1: ತುಂಬಾ ಸಂತೋಷ ಆಯ್ತು ಸರ್ ತಮ್ಮ ಜೊತೆ ಮಾತನಾಡಿ. ತಾವು ಕೇಳಿದ ಹಾಡನ್ನ ಪ್ರಸಾರ ಮಾಡ್ತೇವೆ.
0: ಮತ್ತೊಮ್ಮೆ ಮ್ಯಾಮ್,
1: ಹೇಳಿ.
0: ನೀವು ಈ ದಿನ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ಮ ಆಕಾಶವಾಣಿಗೆ ತುಂಬಾ ತುಂಬಾ ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಸರ್, ತಮಗೂ ಧನ್ಯವಾದಗಳು ಕರೆ
0: ಮಾಡಿದ್ದಕ್ಕಾಗಿ. ಮೇಡಮ್,
1: ಕಲಿಯುವಂತದ್ದು ನಮಗೂ ಇರ್ತದೆ ನಿಮಗೂ ಇರ್ತದೆ ಅಲ್ವಾ ಸರ್?
0: ಓಕೆ ಮ್ಯಾಮ್, ಓಕೆ. ನಮ್ಮ ರೇಡಿಯೋದಿಂದ, ನಾನು 84ನೇ ವಿಷಯದಿಂದ ರೇಡಿಯೋ ಕೇಳ್ತೇನೆ ಮೇಡಮ್. ನಂಗೆ ರೇಡಿಯೋಗೆ ಹಾಕ್ಲಿಕ್ಕೆ ಸರ್ ದುಡ್ಡು ಬೇಕೇ ಬೇಕು. ನಾನು ಮೊಬೈಲ್ ಅಲ್ಲಿ ಆಪ್ ಅಲ್ಲಿ ಕೇಳುದು ಮೇಡಮ್.
1: ತಾವು ಕಾಯಂ ಕೇಳುಗರಾಗಿದ್ರಿ ಅಂತ ಕೇಳಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ಕರೆ ಮಾಡ್ತಾ ಇರಿ ಸರ್, ತಮ್ಮ ಹಾಡನ್ನ ಈಗ ಪ್ರಸಾರ ಮಾಡಬಹುದಾ?
0: ಓಕೆ ಮ್ಯಾಮ್, ಥ್ಯಾಂಕ್ಸ್ ಮೇಡಮ್, ಬಾಯ್ ಬಾಯ್.
1: ಧನ್ಯವಾದಗಳು, ಧನ್ಯವಾದಗಳು ಸರ್. ರಾಮಣ್ಣ ಅವರಿಗಾಗಿ ಧನಲಕ್ಷ್ಮಿ ಚಿತ್ರದ ಹಾಡು, ಪಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಈ ಹಾಡಿನ ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಹಾಗೂ ಸಂಗೀತ ಎಂ ರಂಗರಾವ್.

0: ಬೇಕಾಗ್ತದೆ. ಧನಲಕ್ಷ್ಮಿ ಅನುಗ್ರಹವನ್ನು ಬೇಡುವ ಹಾಡನ್ನು ಕೇಳಿಕೊಂಡು ಬಂದೆವು. ನಮ್ಮ ಮುಂದಿನ ಕರೆಯಲ್ಲಿ ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು
1: ನಾನು
0: ಸರ್?
1: ಇಸ್ಮಾಯಿಲ್ ಕಲ್ಲಾಡಿ.
0: ಇಸ್ಮಾಯಿಲ್ ಅವರು, ಕಲ್ಲಾಡಿಯಿಂದ.
1: ಹೌದು,
0: ಹಾ ಸರ್, ಇವತ್ತು ಯಾವ
1: ಸೌಖ್ಯ
0: ಹಾಡನ್ನು ಪ್ರಸಾರ?
1: ಕಾರ್ಯಕ್ರಮ ಮೇಡಮ್?
0: ಸರ್ ಹೇಳಿ.
1: ಸೌಖ್ಯ ಚೆನ್ನಾಗಿದ್ದೀರಲ್ವಾ?
0: ಚೆನ್ನಾಗಿದ್ದೇವೆ ಸರ್, ನೀವು ಹೇಗಿದ್ದೀರಾ?
1: ನಾವು ಇದ್ದೇವೆ ಮೇಡಮ್. ಸಾಧಾರಣ ಫಸ್ಟ್ ಅಲ್ಲ, ಸೆಕೆಂಡ್ ಕ್ಲಾಸ್ ಅನ್ಬೇಕು, ಇನ್ನು ಸ್ವಲ್ಪ ಏಜ್ ಆಯ್ತು ಅದೇ ಹಾಗೆ.
0: ಯಾಕೆ ಹಾಗೆ ಹೇಳ್ತೀರಿ ಸರ್?
1: ಮತ್ತೆ ಮೇಡಮ್ ಅದೇ ಖರ್ಚಿನ ಬಗ್ಗೆ ನೋಡಿ, ಒಂದು ಖರ್ಚು ಮಾಡದೆ ಫ್ರೀ ಊಟ ಗಿಟ್ಟಿಸಲು
0: ಹಾ ಸರ್ ಹೇಳಿ.
1: ನಡೆದುಕೊಂಡು ತಿರುಪೆ ಎತ್ತಬೇಕಷ್ಟೇ ಮೇಡಮ್.
0: ಹಾ ಹಾ
1: ಮತ್ತೆ ಬೈಕ್ ನಲ್ಲೋ ಸ್ಕೂಟಿ ಅಲ್ಲೋ ನೆಂಟರ ಮನೆಗೋ ಫ್ರೆಂಡ್ ಮನೆಗೋ ಹೋದ್ರು ಪೆಟ್ರೋಲ್ ಖರ್ಚಾಗುತ್ತೆ.
0: ಹಾ ಸರ್, ಹಾ ಸರ್,
1: ನೀವು ಮಾತಾಡಿದ್ರೆ ನಮಗೆ ಕೇಳುವುದಿಲ್ಲ, ನೆಲ್ಲ ಕೇಳ್ತದೆ.
0: ಈಗ ಕೇಳ್ತಾ ಇದ್ದೆ ಸರ್.
1: ನೀವು ಮಾತಾಡಿದ್ದು ಬರೀ ಮೆಲ್ಲ ಕೇಳ್ತದೆ ನಮಗೆ.
0: ಹಾ ಹೇಳಿ ಸರ್, ಹೇಳಿ, ಮಾತಾಡಿ ಹೇಳಿ.
1: ಮತ್ತೆ ಮೊಬೈಲ್ ಟ್ಯೂನ್ ನಲ್ಲಿ ಓ ಅಯ್ಯ ಅಮ್ಮಯ್ಯ ಹಾಡು ಹಾಕಿಕೊಂಡು ನಾವು ಹೋಗೋ ಮನೆಯವರಿಗೆ ಕಾಲ್ ಮಾಡಿ ನಾವು ಬರ್ತೇವೆ ಅಂತ ಹೇಳಲಿಕ್ಕೆ ಈ ಹಾಡನ್ನು ಅವರಿಗೆ ಕೇಳಿಸ್ಬೇಕು.
0: ಓಕೆ,
1: ಮತ್ತೆ ಅವರ ಮನೆಗೆ ಹೋದ್ಮೇಲೆ ಅವರನ್ನು ಹೊಗಲಬೇಕು ಮೇಡಮ್. ಆವಾಗ ಒಳ್ಳೇದು ಏನಾದ್ರೂ ತಿನ್ನೋಕೆಲ್ಲ ಕೊಟ್ರೆ ಹೊಗಲ್ಬೇಕು. ಮತ್ತೆ ಏನೋ ತಂಗಲನ್ನ ತಣ್ಣಗಿನ ಆಹಾರ ಕೊಟ್ರೆ ಅವರಿಗೆ ಮನದಲ್ಲಿ ಬಯ್ಯಬೇಕು.
0: ಹಾಗಾದ್ರೆ 1 ರೂಪಾಯಿ ಖರ್ಚು ಮಾಡದೆ ಬದುಕುದು ಒಂದು ಕಲ್ಪನೆ ಅಂತ ನೀವು ಹೇಳ್ತಾ ಇದ್ದೀರಿ.
1: ಕಲ್ಪನೆ ಕಲ್ಪನೆ ಅಲ್ಲ, ಇದು ಮಾಡಬಹುದು, ಒಂದು ದಿವಸದ ಮಟ್ಟಿಗೆ ಮಾಡಬಹುದು.
0: ಹಾ, 1 ದಿವಸದ ಮಟ್ಟಿಗೆ ಮಾಡಬಹುದು ಅಲ್ವಾ?
1: ಮತ್ತೆ ಮನೆಯಲ್ಲಿ ಗ್ಯಾಸ್ ಮುಗಿದಿದೆ, ಸೌದೆಗೆ ಒಲೆ ಸೌದೆ ಒಲೆ ಇಲ್ಲ, ಸೌದೆ ಇಲ್ಲ ಅಂತೆಲ್ಲ ಕೆಲವು ಕಡೆ ಗುಟ್ಟು ಬಿಟ್ಟು ಕೊಡಬಹುದು. ಇಲ್ಲದಿದ್ರೆ ಮನೆಯವರೆಲ್ಲ ನೆಂಟರ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ಬೇಕು ಅವರಿಗೆ.
0: ಹಾಗೆ ಹಾಗೆ ಸರ್.
1: ನನಗೆ ಮೇಡಮ್ ಹಾಡು ಅಂದ್ರೆ ಹೇಮಾವತಿ ಚಿತ್ರದ ಒಂದು ಪ್ರಸಾರವಾಗದ ಹಾಡು ಅಪರೂಪದ, ಇದು ಪ್ರಸಾರ ಮಾಡಿ ಪಿ ಬಿ ಶ್ರೀನಿವಾಸ ಹಾಡಿದ್ದು ಮೇಡಮ್.
0: ಸರಿ ಸರ್, ಖಂಡಿತ ಪ್ರಸಾರ ಮಾಡ್ತೇವೆ. ತಾವು ಕೇಳಿದ ಹಾಡು ಹೇಮಾವತಿ ಚಿತ್ರದ್ದು, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಇದೇ ತರ ಕರೆ ಮಾಡ್ತಾ ಇರಿ. ಧನ್ಯವಾದಗಳು.

ಹೃದಯರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ, ಒಂದು ರೂಪಾಯಿ ಖರ್ಚು ಮಾಡದೆ ದಿನ ಕಳೆಯುವ ಉಪಾಯಗಳು ಏನಾದರೂ ಇದೆಯಾ ಎನ್ನುವ ವಿಚಾರವಾಗಿ ನಮ್ಮ ಮುಂದಿನ ಕರೆಯಲ್ಲಿ ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಹಲೋ, ಹಲೋ, ಕರೆ ಕಡಿತಗೊಂಡಿದೆ. ಈಗ ಕೋಟಿಗುಬ್ಬ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ.

0: ಇವತ್ತು ತಲೆ ಖರ್ಚು ಮಾಡುವಂತ ವಿಚಾರದೊಂದಿಗೆ ನಾವಿದ್ದೇವೆ. ನಮ್ಮ ಮುಂದಿನ ಕರೆಯಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ ಮೇಡಮ್, ಯಾರು ಮಾತಾಡ್ತಾ ಇರೋದು?
1: ನಾನು ರತ್ನಾವತಿ ಮಾತಾಡುದು ಮೇಡಮ್.
0: ರತ್ನಾವತಿ ಅವರು ಎಲ್ಲಿಂದ ಮಾತಾಡ್ತಿದ್ದೀರಿ ಮೇಡಮ್?
1: ನಾವು ಮುಂಚೆ ಇಲ್ಲಿ ಕೇದಿಗೆ ಅಲ್ಲಿದ್ದೇವೆ, ಈಗ ನಾವು ಒಗ್ಗದಲ್ಲಿ ಮನೆ ಕಟ್ಟಿದ್ದೇವೆ.
0: ಕೇದಿಗೆಯಿಂದ ಮಾತಾಡ್ತಾ ಇದ್ದೀರಿ, ಸಂತೋಷ ಮೇಡಮ್. ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ಮೇಡಮ್ ತಮ್ಗೆ?
1: ಅಜಯ್ ಅಂತ ಹೇಳಿದೆ, ಅದು ಇಲ್ಲ ಅಂತೆ, ಬೇರೆ ಬಗ್ಗೆ ಅಂತ ಹೇಳಿದ್ರು.
0: ಅಜಯ್ ಚಿತ್ರದಿಂದ ಯಾವ್ದಾದ್ರು ಹಾಡನ್ನ ಪ್ರಸಾರ ಮಾಡ್ಬೇಕಲ್ವಾ? ಇವತ್ತಿನ ವಿಷಯ ಗೊತ್ತಿದ್ಯಾ ಮೇಡಮ್?
1: ಈಗ ಅದೇ ನಾನು ಖರ್ಚಿಲ್ಲದೆ ದಿನ ಕಳೆಯಲಿಕ್ಕೆ ತುಂಬಾ ಕಷ್ಟ ಅಲ್ಲ, ಏನಾದ್ರೂ ಸ್ವಲ್ಪ ಆದ್ರೂ ಖರ್ಚು ಆಗ್ಬೇಕು. ಅಂದ್ರೆ ಮನೆಯಲ್ಲಿ ನಮಗೆ ಈಗ ಅಡುಗೆ ಅದು ಇದೆಲ್ಲ ಮಾಡ್ತೇವೆ ನಾವು, ಆಗ ನಾವು ಈ ಗ್ಯಾಸ್ ಇಲ್ಲದೆ ಅದೆಲ್ಲ ಮಾಡ್ಬಹುದು. ನಮ್ಗೆ
0: ಮಾಡ್ಬಹುದು, ಗ್ಯಾಸ್ ಇಲ್ಲದೆ ಹೇಗೆ ಮಾಡ್ಬಹುದು ಮೇಡಮ್?
1: ಮತ್ತೆ ಹೌದು, ಅದೆಲ್ಲ ಸ್ವಲ್ಪ ಖರ್ಚು ಕಡಿಮೆ ಆಗ್ತದೆ.
0: ಖರ್ಚು ಕಡಿಮೆ
1: ಮತ್ತೆ ಒಂದು ಹೊತ್ತು ನಾವು ಊಟ ಮಾಡದೆ ಬರೇ ಕಾಫಿ ಕುಡಿ ದಿವಸ ನಾವು ಇರ್ತೇವೆ.
0: ಉಪವಾಸ ಉಪವಾಸ ಇರ್ಬೇಕಾಗ್ತದೆ ಅಂತ ಹೇಳುದು ನೀವು?
1: ಆಗ್ತದೆ, ಏನೊಂದು ಅಡಿಗೆ ಮಾಡಿದ್ರೆ ಅದೇ ಅಡಿಗೆ ರಾತ್ರಿಗೆ ನಾವು ಇರ್ತೇವೆ, ಅದೆಲ್ಲ ಕಡಿಮೆ ಖರ್ಚಿಯಲ್ಲಿ ಇರ್ತೇವೆ ನಾವು ಈಗ. ಹಾಗೆ ಹಾಗೆ ಮೇಡಮ್.
0: ಮತ್ತೆ ವಸ್ತುಗಳನ್ನ ಮರುಬಳಕೆ ಮಾಡೋದ್ರಿಂದಲೂ ಖರ್ಚು ಕಡಿಮೆ ಆಗ್ತದೆ ಅಲ್ವಾ?
1: ಹೌದು ಹೌದು
0: ಹೌದು ಹೌದು ಹೌದು. ತುಂಬಾ ಸಂತೋಷ ಆಯ್ತು ಮೇಡಮ್. ತಮಗೆ ಯಾವ ಹಾಡನ್ನ ಪ್ರಸಾರ ಮಾಡ್ಬೇಕು ಹೇಳಿದ್ದು? ಅಜಯ್ ಚಿತ್ರದಿಂದ ಅಲ್ವಾ?
1: ಹಾ,
0: ಖಂಡಿತ ಪ್ರಸಾರ ಮಾಡ್ತೇವೆ. ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಇದೇ ತರ ಕರೆ ಮಾಡ್ತಾ ಇರಿ. ನಮಸ್ತೆ. ರತ್ನಾವತಿಯವರಿಗಾಗಿ ಅಜಯ್ ಚಿತ್ರದ ಹಾಡು. ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಈ ಹಾಡಿಗೆ ಸಾಹಿತ್ಯ ಹಂಸಲೇಖ ಮತ್ತು ಸಂಗೀತ ಮನೀಶ್ ಶರ್ಮಾ.

ಸ್ನೇಹಿತರೆ, ದುಡ್ಡಿಗೆ ಬೆಲೆ ಕಮ್ಮಿ ಆಗ್ತಾ ಹೋದರೆ ಬಹುಶಃ ನಂಬಿಕೆ, ನಿಯತ್ತಿಗೂ, ಉತ್ತಮ ಮೌಲ್ಯಗಳಿಗೂ ಬೆಲೆ ಸಿಗಬಹುದು ಅನ್ನುವಂತಹ ಒಂದು ಧನಾತ್ಮಕ ಚಿಂತನೆಯೊಂದಿಗೆ ಇದುವರೆಗೆ ಹೃದಯ ರಾಗ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಚಂದ್ರಶೇಖರ್ ಪಾಣಾಜೆ ಮತ್ತು ಉಮೇಶ್ ಜಾಡಿಮನೆ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯಿತು.

ಆಕಾಶವಾಣಿ ಮಂಗಳೂರು. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ್ದು ಇಂದು ಬೆಳಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಹಾಗೆಯೇ 2222611. ನಮ್ಮ HD ಕೋಡ್ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ್ದು ಇಂದು ಬೆಳಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಆಕಾಶವಾಣಿ ಮಂಗಳೂರು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಕಿಂಡಿ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ಅಹಿರ್ ಭೈರವ್ ಕೇಳುವಿರಿ. ಸಹವಾದನದಲ್ಲಿ ತಬ್ಲಾ ಸಾಥಿ ಶಶಿಕಾಂತ್ ಕುಲಕರ್ಣಿ. ಈಗ ಕೇಳಿ ರಾಗ್ ಅಹಿರ್ ಭೈರವ್, ವಿಲಂಬಿತ್ ಏಕ್ತಾಲ್, ದ್ರುತ್ ತೀನ್ ತಾಲ್.

0: ಇದುವರೆಗೆ ಪ್ರವೀಣ್ ಗೋಡ್ಖಿಂಡಿ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಆಲಿಸಿದಿರಿ. ಸಹವಾದನದಲ್ಲಿ ತಬಲಾ ಸಾತಿ ಶಶಿಕಾಂತ್ ಕುಲಕರ್ಣಿ. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಕುಶಾಲ್ ಶೆಟ್ಟಿ ಎಂಬ 55 ವರ್ಷದ ವ್ಯಕ್ತಿ ದಿನಾಂಕ 28/6/2026 ಸಂಜೆ ಸುಮಾರು 7:30 ತನ್ನ ಮಗನೊಂದಿಗೆ ಗಲಾಟೆ ಮಾಡಿ ತಾನು ಮನೆ ಬಿಟ್ಟು ಹೋಗುವುದಾಗಿ ಹೇಳಿ ಹೆಬ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಮ್ಮ ಮನೆಯಿಂದ ಹೋದವರು ವಾಪಸ್ ಬಾರದೆ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ: ಎತ್ತರ 5.5 ಅಡಿ, ಎಣ್ಣೆಗಪ್ಪು ಮೈಬಣ್ಣ, ಕೋಲುಮುಖ ಸ್ವಲ್ಪ ಗಡ್ಡ ಇರುತ್ತದೆ, ಹಸಿರು ಬಣ್ಣದ ಅಂಗಿ, ಕಪ್ಪು ಬಣ್ಣದ ಬರ್ಮುಡ. ಕನ್ನಡ, ತುಳು, ತಮಿಳು, ತೆಲುಗು, ಹಿಂದಿ ಭಾಷೆ ಬಲ್ಲವರಾಗಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ತಿಳಿದು ಬಂದಲ್ಲಿ ಹೆಬ್ರಿ ಪೊಲೀಸ್ ಠಾಣೆಗೆ ಅಥವಾ ಪೊಲೀಸ್ ನಿಯಂತ್ರಣ ಕೋಣೆಗೆ ತಿಳಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆ 08-2253-251116. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು. ಗ್ರಾಮಗಳ ಉನ್ನತಿಯೇ ರಾಷ್ಟ್ರದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರ

0: ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಬಾವಿಗಳನ್ನ ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡು ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ ನಾವು ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನ ಪಡ್ಕೋಬೇಕನ್ನುವಂತ ಅನಿಸಿಕೆ ನಂತು.
0: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು, ಮೊದಲ ದಿನ 1 ಗಂಟೆ 18 ನಿಮಿಷ ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡ ಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಷನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರೂ ಆಗಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ ತಿಳಿಸಿದ್ದಾರೆ. ಕಲಬುರಗಿಯ ಪಿಡಿಎ ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಗತಿ ಕೊಠಡಿಯಿಂದ ನ್ಯಾಯಾಲಯದ ಕೋಣೆಗೆ ಸಾಮಾಜಿಕ ನ್ಯಾಯಕ್ಕೆ ವೇಗವರ್ಧಕರಾಗಿ ಕಾನೂನು ವಿದ್ಯಾರ್ಥಿಗಳು ಧ್ಯೇಯದ 5ನೇ ವಲಯ ಮಟ್ಟದ ಕಾರ್ಯಾಗಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಚಾಲನೆ ನೀಡಿದರು. ರಾಜ್ಯ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದೆ. ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ನಮೃತಾ ಮಾಹಿತಿ ನೀಡಿ, ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು, ಅರ್ಜಿ ಸಲ್ಲಿಸಲು 6 ಆಗಸ್ಟ್ ಕೊನೆ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣಪತ್ರ ಪ್ರದಾನ ಸಮಾರಂಭ 10ನೇ ತಾರೀಖಿನಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು, ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 7,59,00,000 ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿ

0: ಇರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
1: ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜುಲೈ 1ನೇ ತಾರೀಕು ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀದೇವಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದಗಳು, ನಿಮಗೂ ಕೂಡ ಸ್ವಾಗತ.
1: ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸಿಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗ್ಬೇಕು ಅನ್ನೋದು ನಿಮಗೆ ಏನಾದ್ರೂ ಬಾಲ್ಯದಿಂದ ಕನಸಿತ್ತ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ?
2: ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ ನಲ್ಲಿ ಇದ್ದಾಗಲಿಂದಲೂ ಕೂಡ, ಡಾಕ್ಟರ್ ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ, ನಾನು ವೈದ್ಯಳಾಗ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು ಪಿ ಯು ಸಿ ನಲ್ಲಿ ಅಪ್ಲೈ ಮಾಡಿದಾಗ ಕೇವಲ ಒಂದೇ ಮಾರ್ಕ್ಸ್ ನಿಂದ ನನಗೆ ಸಿಗ್ಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ ಬಿ ಎಸ್ ಸಿ ಕೋರ್ಸ್ ನ ಕಂಪ್ಲೀಟ್ ಮಾಡಿಕೊಂಡು ಬಿ ಎಸ್ ಸಿ ಇಂದ ನನಗೆ ಎಂ ಬಿ ಬಿ ಎಸ್ ಗೆ ಸೆಲೆಕ್ಷನ್ ಆಯ್ತು. ಅವಾಗ ಸೆಕೆಂಡ್ ರ್ಯಾಂಕ್ ಇದ್ದೆ ನಾನು, ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರ್ಕೊಂಡೆ. ಅಂದ್ರೆ ನನಗೆ ತುಂಬಾ ಆಸಕ್ತಿನೂ ಇತ್ತು, ತುಂಬಾ ನಾನು ವೈದ್ಯಳಾಗ್ಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನು ಆರಿಸ್ಕೊಂಡೆ.
1: ಓಕೆ, ನಿಮ್ಗೆ ಆ ಹಂಬಲ ಬರೋದಕ್ಕೆ ನಾನು ಇವರನ್ನ ನೋಡಿ ಹೀಗಾಗಿದ್ದು ಆತರ ಯಾರಾದ್ರೂ ರೋಲ್ ಮಾಡೆಲ್ ತರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ ಅಂತ ಇದ್ರಾ ನಿಮ್ಗೆ?
2: ಇಲ್ಲ ಇಲ್ಲ, ನಮ್ ಫ್ಯಾಮಿಲಿನಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ. ಅಂದ್ರೆ ಡಿಸ್ಟೆಂಟ್ ಆಗಿ ಒಬ್ರು ರಿಲೇಟಿವ್ ಇದ್ರು, ಅವರನ್ನು ನೋಡಿದಾಗೆಲ್ಲ ನಮ್ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗ್ಬೇಕು, ನೀನು ಓದ್ಬೇಕು ಚೆನ್ನಾಗಿ ಅಂತ ತುಂಬಾ ನಮ್ಗೆ ನಮ್ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದ್ರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನನ್ನು ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡ್ಬಿಟ್ಟು ಅವ್ರು ಆತರ ಹೇಳ್ತಾ ಇದ್ರು.
1: ಓಕೆ, ಈಗ ನೀವು 51 ವರ್ಷದಿಂದ ವೈದ್ಯೆಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯೆಯಾಗಿರೋದು ಏನು ಚಾಲೆಂಜ್ ಅಂತ ಅನ್ಸುತ್ತೆ ನಿಮ್ಗೆ?
2: ಖಂಡಿತವಾಗ್ಲು, ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೀನಿ, ಕಾರ್ಯಕ್ರಮಗಳನ್ನ, ಹಾಗೆ ಅನೇಕ ರೀತಿಯ ಚಾಲೆಂಜ್ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ, ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ತರ ವೈದ್ಯರು ಇರಲಿಲ್ಲ, ಬರೀ ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವ ಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರ್ಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡದೇನೆ ಹೊಟ್ಟೋಗಿದ್ದು ಉಂಟು, ನಮ್ಮ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡೋರು. ಅಂತ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲಾನು ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಕಾಲಕ್ರಮೇಣ ಈಗ ಬರ್ತಾ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸು. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ, ಯಾಕೆಂದ್ರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸು. ನಾವು ಬಹಳ ಸಂತೋಷವಾಗಿದ್ವಿ ನಮ್ಮ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ, ಅವರು ತುಂಬಾ ಸಂತೋಷವಾಗಿದ್ರು ನಮ್ಮ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನು ನಿರ್ಣಯಿಸೋದಿರ್ಬೋದು, ಎಲ್ಲಾ ತರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಈ ಕಾಲಕ್ಕೆ ಕಂಡಿದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಹೌದು, ಖಂಡಿತವಾಗ್ಲೂ ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರುತ್ತೆ ಯಾವ ಟೈಮ್ಗೆ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮಗೆ ಕೆಲವರಿಗೆ ಇರುತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ ಅನ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗ್ಲಿ ವೃತ್ತಿ ಜೀವನವನ್ನಾಗ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ?
2: ಈ ಒಂದು ಬಹಳ ಉತ್ತಮ ಪ್ರಶ್ನೆ ಕೇಳ್ಬಿಟ್ರಿ ನೀವು, ಯಾಕೆಂದ್ರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ ಡಾಕ್ಟರ್ ಆದವ್ರಿಗೆ. ಕೆಲವು ಸತಿ ಊಟ ಮಾಡ್ತಾ ಇರುವಾಗ್ಲೂ ನಾವು ಎದ್ದು ಹೋಗ್ಬೇಕಾದಂತ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೇಕು, ಆ ತರದ ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಈ ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ, ಸೇವೆ ಅಂತ ಪರಿಗಣಿಸಿದಾಗ ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ.

0: ಆದ್ರಿಂದ ನಾವು ಸೇವೆಯ ಮನೋಭಾವದಿಂದನೇ ಕೆಲಸ ಮಾಡಬೇಕಾಗತ್ತೆ. ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು.
1: ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ ನಿಮಗೆ ಮನೆಯವರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ?
0: ಹೌದು ಹೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯಳು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಅವರ ಕುಟುಂಬದಲ್ಲಿ ನಾನು ಒಬ್ಬಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ನಮ್ಮ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆತರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೇನೆ ಸಾಕು, ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ 50% ಆದ್ರೆ ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು. ಆಮೇಲೆ ಪೇಷಂಟ್ಸ್ ಅಂದ್ರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯೂ ಇರಬೇಕು. ನಮಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು.
1: ಖಂಡಿತವಾಗ್ಲೂ. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದ್ರು ಅನ್ಕೊಂಡಿದ್ರ?
0: ಖಂಡಿತವಾಗ್ಲೂ ಇತ್ತು. ಯಾಕೆ ಅಂದ್ರೆ ನನಗೆ ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನ್ ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ ನಮಗೆ ಇದರಲ್ಲಿ. ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬಾ ತೃಪ್ತಿ ಸಿಗಬೇಕಾದಿದ್ದು ಅಂದ್ರೆ ವೈದ್ಯ ವೃತ್ತಿ.
1: ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವ್ದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ ಅನ್ನೋಂತ ಒಂದು ಮೊಮೆಂಟ್ ಇದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಬೋದು?
0: ಖಂಡಿತವಾಗ್ಲು. ಈ ತರದ ಅನೇಕ ಸಂಗತಿಗಳು, ಸನ್ನಿವೇಶಗಳನ್ನ ನಾನು ನೋಡಿದೀನಿ. ಒಬ್ಳು ಹೆಂಗಸಿಗೆ ಸುಮಾರು ಒಂದು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದ್ರೆ ಎಲ್ಲಾ ಮಕ್ಕಳನ್ನು ನ್ಯೂನತೆ. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಬಂದ್ಲು ನನ್ನ ಹತ್ರ, ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೆ ಈ ಮಗು ಬೇಡ, ತೆಗೆದ್ಬಿಡಿ ಅಂದ್ಲು. ನಾನು ಹೇಳಿದೆ ಬೇಡಮ್ಮ ಹಾಗನ್ಬೇಡ, ನಿಂಗೆ ಒಂದು ಮಕ್ಕಳಿಲ್ಲ, ಅದು ಹೆಂಗೆ ನಿನ್ಗೆ ಈ ಮಗುನ ತೆಗೆಯೋದು, ನನ್ನ ಕೈ ಬರಲ್ಲ ಅದು ಮಾಡೋದಕ್ಕೆ. ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನಗೇನೋ ನನ್ನ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗುತ್ತೆ ಅಂತ, ಬಿಡು ಅಂತ ಹೇಳಿದೆ. ಅವಳು ಆಯ್ತು ಡಾಕ್ಟ್ರೆ ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದ್ಲು. ತಿಂಗಳು ತಿಂಗಳು ಚೆಕಪ್ಗೆ ಬರ್ತಾ ಇದ್ಲು. ನಾ ಹೇಳಿದೆ ಇದು ದೇವ್ರ ಮಗುನೇ, ನಮ್ದು ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದರೂ ಆಗಲಿ ದೇವ್ರು ಒಳ್ಳೇದು ಮಾಡ್ತಾನೆ, ಸುಮ್ಮನಿರು, ನಂಬಿಕೆ ಇಟ್ಕೊಂತ. ಕೊನೆಗೆ 9 ತಿಂಗಳಾಗಿ ಮಗು ಹುಟ್ಟಿತು, ಅದು ಒಂದು ಗಂಡು ಮಗು ಆಯಿತು. ಆ ಮಗು ನಿಜವಾಗ್ಲೂ ಯಾವ ನ್ಯೂನತೆಯೂ ಇರಲಿಲ್ಲ. ಇದು ತುಂಬ ಆಶ್ಚರ್ಯವಾದಂಥ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟ್ರ್ ನಾವು ಯಾರೋ ನನಗೆ ಹೇಳಿ ಕಳಿಸಿದ್ರು, ನಮ್ಗೆ ಗುರುತಿರೋರು, ನೀನು ಲಕ್ಷ್ಮೀ ಡಾಕ್ಟರ್ ಹತ್ರ ಹೋಗು, ನಿಂಗೆ ತುಂಬ ಒಳ್ಳೇದಾಗುತ್ತೆ, ಅವ್ರ ಮನಸ್ಸು ತುಂಬ ಎಲ್ಲರಿಗೂ ಹಾರೈಸ್ತಾ ಇರ್ತಾರೆ, ಅವರು ಒಳ್ಳೇದನ್ನು ಹಾರೈಸ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದ್ಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬ ಸಂತೋಷ ಆಯಿತು, ಯಾಕೆಂದ್ರೆ ಒಂದು ಒಳ್ಳೆ ಕೆಲಸ ನಾನು ಮಾಡ್ದಂಗೆ ಅನ್ನಿಸ್ತು ನನಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು, ಒಂದು ಒಳ್ಳೆ ಮಗುಗೆ ಜನ್ಮ ಕೊಟ್ಲವಳು, ನಾನು ಒಂದು ಒಳ್ಳೆ ಮಗುನ ಡೆಲಿವರಿ ಮಾಡಿದೆ, ಅವತ್ತು ನನಗೆ ತುಂಬ ಸಂತೋಷ ತೃಪ್ತಿ ಆಯಿತು, ಅಯ್ಯೋ ದೇವರೇ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನ್ನಿಸ್ತು.
1: ನಿಜ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಆ ಪುಟ್ಟ ಕಂದಮ್ಮಗಳನ್ನು ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದೀವಿ. ಆದ್ರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೋಡ್ತಾ ಇರ್ತೀರಾ, ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತೆ?
0: ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನಿನ್ನ ಕರೀತಾ ಇದೆ ನಿನ್ ಮಗು ಅಂತ ಹೇಳ್ತೀನಿ. ಅಮ್ಮ ಅಂತಿದೆ ನೋಡು ನಿನ್ ಮಗು ನಿನ್ ಕರೀತಾ ಇದೆ, ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀರೋಗ ತಜ್ಞರಾದ್ರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವಾ, ಅದು ತುಂಬಾ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದ್ರೂ ನಮ್ಗೆ ಅವ್ರನ್ನ ನೋಡ್ಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೇರಿಕಾಗೆ ಹೋಗಿರ್ತಾರೆ, ಇಂಗ್ಲೆಂಡ್ ಹೋಗಿರ್ತಾರೆ, ಬರ್ತಾರೆ, ಬಂದಾಗ ಕರ್ಕೊಂಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅವಾಗ ಅವತ್ತು ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯ್ತು, ನೀವು ಬಂದ್ರಲ್ಲ ನನ್ನ ನೋಡಿದ್ರಲ್ಲ, ನಂಗೆ ಅದೇ ಒಂದು ಸಂತೋಷಪ್ಪ, ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬಾ ಸಂತೋಷ ತಂದಿದೆ ನನಗೆ ಈ ವಿಷಯ.
1: ನಾವು ಸಂತೋಷದ ವಿಷಯಗಳನ್ನ ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸ್. ಈಗ ಸಂತೋಷ ಎಷ್ಟಿರುತ್ತೋ ದುಃಖನೂ ಅಷ್ಟೇ ಇರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ, ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ, ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ?
0: ಇದು ತುಂಬಾ ದುಃಖವಾದಂತ ವಿಷಯ, ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ

0: ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ ಸತ್ತಿರೋದು ಒಂದೋ ಎರಡೋ ಇರ್ಬೋದು. ಅದೇನು ಅಂದರೆ ಅಚಾತುರ್ಯ ಹೇಗಾಯಿತು ಅಂದರೆ, ಅವ್ರು ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡಿಕೊಂಡು ನಾಡದ್ದು ಅವಳಿಗೆ ಸಿಜೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ, 1 ವಾರನೂ ಆಗಿರಲಿಲ್ಲ ಇನ್ನು, ತೆಗೆದು ಬಿಡಬೇಕು ಅಂತ ಮಾಡ್ಕೊಂಡಿದ್ವಿ. ಆದರೆ 2 ದಿನ ಮುಂಚೆನೇ ಹೊಟ್ಟೆಲಿ ಹೊಟ್ಟೋಯ್ತು ಆ ಮಗು. ಆಕೆಗೆ ಮಕ್ಕಳು ಇರಲಿಲ್ಲ ಪಾಪ. ಅದು ತುಂಬ ದುಃಖ ಆಯಿತು, ಯಾಕೆಂದರೆ ಅವಳಿಗೂ ದುಃಖ, ನನಗೆ ಹೇಳೋಕ್ಕೂ ಕೂಡ ದುಃಖ ಆಯಿತು, ಅವಳಿಗೂ ದುಃಖ ಆಯಿತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳಿದೆ, ನೋಡಮ್ಮ ನಿನಗೆ ಇನ್ನೊಂದು ಸತಿ ನೀನು ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡಲೇಬೇಕು, ನಾನು ನಿಶ್ಚಯಿಸಿದ್ದೀನಿ, ನಾನು ಮಾಡಿಕೊಡ್ಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಶಹರ್ನಿಶಿ ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದಳು. ಪುನಃ ಬಂದಳು, ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ನು ಮಾಡಿಸಿ ಬಹಳ ಕೇರ್ಫುಲ್ಲಾಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣವೇ ಅವಳಿಗೆ ಸಿಜೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ಬರು ಚೆನ್ನಾಗಿದ್ದಾರೆ, ತುಂಬ ಸಂತೋಷ ಆಯಿತು. ಆ ಥರದ ಸ್ಥಿತಿಗತಿಗಳು ತುಂಬ ಆಗಿವೆ ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳೂ ನನಗೆ ನೆನಪಿಗೆ ಬರೋವಂಥದ್ದು ಭಾಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ ಒಂದೋ ಎರಡೋ ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದರೆ ನಂಗೆ ತುಂಬ ಭಯ ಜಾಸ್ತಿ, ಮಕ್ಕಳು ತಾಯಿ ಮಕ್ಕಳಿಬ್ಬರು ಸುರಕ್ಷಿತವಾಗಿರಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ದರಿಂದ ಅವ್ರು ಚೆನ್ನಾಗಿರಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರೇ ಅವ್ರು ಚೆನ್ನಾಗಿರಕ್ಕೆ ಸಾಧ್ಯ.
1: ನಿಜ,
0: ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದು ಸಾಧ್ಯ. ಆದ್ರಿಂದ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಅವ್ರನ್ನ ನೋಡ್ಕೋಬೇಕು.
1: ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ
0: ಕೈ ಬಿಡಬಾರದು.
1: ಕರೆಕ್ಟ್, ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ. ನಾವು ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರುತ್ತೆ. ನೀವು ಶುರು ಮಾಡಿದಾಗಿಂದ ಇರಬಹುದು, ಈಗ ನೀವೇನು ಮುಂದುವರೆಸ್ಕೊಂಡು ಹೋಗ್ತಾ ಇದೀರಾ ಈಗಲೂ ಇರಬಹುದು, ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ, ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾವ್ ಅವರು ಕೂಡ ಡಾಕ್ಟರ್ನೇನೆ, ಗವರ್ನಮೆಂಟ್ ಇದರ ಕೆಲಸದಲ್ಲಿ ಇದ್ದವರು. ಅವರ ಸಹಕಾರ ತುಂಬಾ ಇದೆ, ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನನೂ ನನಗೆ ಇದ್ ಮಾಡಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧ ರಾತ್ರಿ ಗೆದ್ದೋದ್ರು ಹೋಗು ಪೇಷಂಟ್ನ ನೋಡು, ಅವ್ರಿಗೆ ಒಳ್ಳೇದು ಮಾಡಬೇಕು, ನಾವು ನಮಗಿದೊಂದು ಅಪರೂಪವಾದಂತಹ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಯಾವ ಗಳಿಗೆ ಆಗಲಿ ಯಾವ ಕ್ಷಣಕ್ಕಾಗಲಿ ಪೇಷಂಟ್ ಬಂದರೆ ಇವತ್ತಿಗೂ ಅವ್ರು ಅದೇ ಮಾತು ಹೇಳ್ತಾರೆ, ತಕ್ಷಣ ಹೋಗಿ ಪೇಷಂಟ್ನ ನೋಡ್ಬಿಡು, ಅವ್ರ ತೊಂದರೆನ ನಿವಾರಣೆ ಮಾಡಬೇಕು ಅಂತ. ಅವ್ರ ಸಹಕಾರ ಇದ್ದಿದ್ರಿಂದ ನನಗೆ ತುಂಬ ಈ ರೀತಿ ಒಂದು ಸಾಧನೆ ಮಾಡಿ ಇಷ್ಟು ವರ್ಷಗಳು ಕೂಡ ಕೆಲಸ ಮಾಡೋಕ್ಕೆ ಅನುಕೂಲವಾಯಿತು. ಹಾಗೆ ನಮ್ಮ ತಂದೆ ತಾಯಿಯವರು ಅಷ್ಟೇನೇ, ನಾನು ಓದುವಾಗ ತುಂಬ ಒಂದು ದಿನನಾದರೂ ನಮ್ಮ ತಾಯಿ ನನ್ನನ್ನು ಕೆಲಸಕ್ಕೆ ಕರೀತಿರ್ಲಿಲ್ಲ, ಇಲ್ಲ ಓದಬೇಕು ಓದಬೇಕು, ಹೋಗಮ್ಮ ನೀನು ಓದ್ಕೋ ಹೋಗು, ಹೋಗಮ್ಮ ನೀನು ಓದ್ಕೋ ಹೋಗು. ಹಾಗೆ ನಮ್ಮ ತಂದೆಯವರು ಕೂಡ ಅಷ್ಟೇನೇ, ಅವರು ಬಹಳ ಮಧ್ಯಮ ವರ್ಗದಿಂದ ಬಂದವರು, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರಲಿಲ್ಲ. ಅಂಥದ್ರಲ್ಲೂ ಕೂಡ ನಮ್ಮ ತಂದೆ ಸಾಲ ಸೋಲ ಮಾಡಿ ನಮಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಓದ್ಸೋಕ್ಕೆ ತುಂಬ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
1: ಈಗ ಫ್ಯಾಮಿಲಿ ಸಪೋರ್ಟ್ ಒಂದು ಕಡೆ ಆದರೆ, ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತು ಪೇಷಂಟ್ ಸಂಬಂಧ ಅನ್ನೋದು ಹೇಗಿರಬೇಕು ಅಂತ ಹೇಳ್ತೀರಾ?
0: ನಾನು ಇದಕ್ಕೆ ಏನು ಹೇಳ್ತೀನಪ್ಪ ಅಂತಂದರೆ, ವೈದ್ಯರು ರೋಗಿಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ, ಎರಡನೇದು ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಟು ಅವ್ರಿಗೆ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ಔಷಧಿ ಕೊಡೋಕ್ಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ, ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಬಹಳಷ್ಟು ಟೆನ್ಷನ್ ಇರುತ್ತೆ, ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು, ಯಾಕೆಂದರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ.
1: ಹೌದು,
0: ಆ ರೋಗಿಗಳು ಅಂಥ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂತ ಹೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದರೆ ಅವರು ನಮ್ಮನ್ನು ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಅವರು ಅವರ ಜೊತೆ ನಾವು ತುಂಬ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಕಾಯಿಲೆಯನ್ನು ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು.
1: ಈಗ ನೀವು ಡಾಕ್ಟರ್ ಆದಾಗಿನಿಂದ

0: ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟು ಸಾವಿರಾರು ಮಕ್ಕಳುಗಳನ್ನ ನೀವು ಹೆರಿಗೆ ಮಾಡಿಸಿರಬಹುದು. ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದ್ರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ?
1: ಬಹಳ ಸಂತೋಷವಾದಂಥ ವಿಚಾರ. ಯಾಕೆಂದರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರೋ ವಯಸ್ಸಾಗಿರೋರು ದೈವಾಧೀನರಾಗಿದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ನನ್ನ ಹತ್ರ ಬರ್ತಾರೆ. ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡ್ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನನ್ನು ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು ಬಹಳಷ್ಟು ಸಂತೋಷ ಸಂತೃಪ್ತಿ ಕೊಡತ್ತೆ ಎಲ್ಲದಕ್ಕಿಂತ ಹೆಚ್ಚು. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಬಹಳ ಮುಖ್ಯ ಅಲ್ಲ ಜೀವನದಲ್ಲಿ. ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಲೂ ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬ ಇದೆ. ಯಾಕೆಂದ್ರೆ ನಾನು ತುಂಬ ಹೆಮ್ಮೆ ಪಡ್ತೀನಿ, ಎಲ್ಲ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ, ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನು ನಾವು ನೋಡ್ತಾನೆ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಈ ಕಡೆ ಎಲ್ಲೂ ಹೋಗಬೇಡಿ, ನಮ್ಮ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂಥ ವಿಚಾರ.
0: ನಿಜವಾಗ್ಲೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಾ.
1: ಖಂಡಿತವಾಗ್ಲೂ ತುಂಬಾ ಸಂತೃಪ್ತಿಯಾಳಾಗಿದ್ದೀನಿ ನಾನು.
0: ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರ್ಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನೂ ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತಹ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದ್ಬಿಟ್ಟಿದೆ
1: ಬಂದಿದೆ.
0: ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
1: ಅದೇನಾಗುತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10-5 ಗಂಟೆ ಕೆಲಸ ಮುಗಿದೋಗುತ್ತೆ, ಮನೆಗೆ ಹೋಗ್ತಾರೆ, ಅವ್ರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ.
0: ಹೌದು,
1: ಡಾಕ್ಟರ್ಗೆ ಹಾಗಾಗಲ್ಲ. ಅದರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ, 24 ಗಂಟೆನೂ ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದರೊಳಗಾಗಿ ಸ್ತ್ರೀರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧ ರಾತ್ರಿಗೂ ಎದ್ದೋಗಿ ಡೆಲಿವರಿ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ, ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೆ. ಇವಾಗೆಲ್ಲ ಸಾಧಾರಣ ವೈದ್ಯರು ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ. ಜೊತೆ ಜೊತೆಯಾಗಿ ಇದ್ದಾಗ ಅವ್ರಿಗೆ ಅವ್ರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ, ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋಕ್ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅವ್ರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ, ಕೋಪ ತಾಪಗಳು ಒಂಥರ ಸಂಸಾರದಲ್ಲಿ ಒಂದು ರೀತಿ ಸಾಮರಸ್ಯ ಇರೋದಿಲ್ಲ. ಅವಾಗ ಅದಾಗದಲ್ಲೇ ಇರ್ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ನೇ ಮದುವೆ
0: ಮಾಡ್ಕೋಬೇಕು. ನಿಜ ನೀವು ಹೇಳಿದ್ದು ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೀವು ಹೇಳ್ತಾ ಇದ್ರಿ ಸ್ತ್ರೀ ರೋಗ ತಜ್ಞೆ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು ಅಂತ.
1: ಖಂಡಿತ.
0: ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ?
1: ಮಧ್ಯದಲ್ಲಿ ನಾನು ಒಂದೊಂದು 1/2 ಗಂಟೆ ಬಂದಾಗ ನೋಡ್ತೀನಿ. ಈಗ ನಮ್ಮ ಯಜಮಾನರಿಗೂ ವಯಸ್ಸಾಗಿದೆ, ಅವ್ರನ್ನೂ ನೋಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ಥರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ. ಆದರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ ನಮ್ಮ ಸಂಸಾರಕ್ಕೆ ಆಗಲಿ, ನಮ್ಮ ಪತಿದೇವರು ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ, ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಅದನ್ನು ಇದನ್ನು ಮ್ಯಾನೇಜ್ ಮಾಡ್ತೀನಿ.
0: ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂತಹ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರುವಂತಹವರಿಗಾಗ್ಲಿ, ಅಥವಾ ಈಗಾಗಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡಲ್ಲೇ ಇರಬೇಕು ಅನ್ನುವಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಡಾಕ್ಟರ್ ಆಗಿ ನಾನು ತುಂಬ ಸಂಪಾದನೆ ಮಾಡಬೇಕು ಅಂತ ಕೆಲವ್ರಿಗೆ ವ್ಯಾಮೋಹ ಇರುತ್ತೆ. ಇನ್ನು ಕೆಲವ್ರಿಗೆ ನನ್ನನ್ನೇ ಎಲ್ಲರೂ ಗೌರವಿಸ್ಬೇಕು, ನಾನು ಒಳ್ಳೆ ಪದವಿಗೆ ಹೋಗಬೇಕು, ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ವೈದ್ಯರಾಗೋದು ಬೇರೆ ವಿಷಯ, ಆದರೆ ಒಳ್ಳೆಯ ವೈದ್ಯರು ಅಂದರೆ ತುಂಬ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂಥ ವೈದ್ಯರುಗಳಾಗಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂಥ ಮಕ್ಕಳಿಗೆ ಯುವಕರಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿಯಪ್ಪ ಅಂದರೆ, ತುಂಬ ಸಂಯಮ ಇರಲಿ, ನಿಮ್ಮಲ್ಲಿ ತಾಳ್ಮೆ ಇರಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು

0: ಉಪಚಾರದಲ್ಲೂ ಸಹನೆ ಇಟ್ಟುಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ ಮನುಷ್ಯನಿಗೆ. ಆದರೆ ನಾವು ಒಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂಥ ವಿಚಾರ. ತಾಳ್ಮೆಯನ್ನು ಇಟ್ಕೊಳ್ಳೇಬೇಕು, ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರು ಇಟ್ಕೊಂಡಾಗ ಖಂಡಿತವಾಗಲೂ ಉತ್ತಮವಾದಂಥ ವೈದ್ಯರಾಗ್ತೀರಾ. ಆದ್ದರಿಂದ ಒಳ್ಳೆಯ ವೈದ್ಯರಾದರೆ ಖಂಡಿತವಾಗಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನೂ ಆಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ ಸಹನೆಯಿಂದ ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗೋಕ್ಕೆ ಖಂಡಿತವಾಗಲೂ ಸಾಧ್ಯವಿದೆ ಅಂತ ಹೇಳ್ತೀನಿ. ಯಾಕೆಂದರೆ ನನ್ನ ಅನುಭವದಲ್ಲಿ ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ. ಒಳ್ಳೆಯ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆಯ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂಥ ಕೆಲಸ ಮಾಡಿ, ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ, ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ.
0: ತುಂಬಾ ಸಂತೋಷ, ಧನ್ಯವಾದ ನಿಮಗೆ.
1: ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅಯ್ಯೋ, ಖಂಡಿತವಾಗ್ಲೂ ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ ಕೆಲವರು, ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ಥರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲ ರೀತಿನಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ.
1: ಖಂಡಿತ, ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ, ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ತು ನಾನು. ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನ್ನನ್ನು ಒಂದು ಈ ಕರೆದು ಈ ಒಂದು ನಾಲ್ಕು ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾನು ತುಂಬ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
2: ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ.
1: ಆಕಾಶವಾಣಿ ಮಂಗಳೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕುರಿತಂತೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಎಫ್ಎಂಇ ಯೋಜನೆಯ ಬಗ್ಗೆ ಮಾಹಿತಿ ನೀಡುತ್ತಾರೆ ಎಂಟಿ ಯೋಗೇಶ್ ಕುಮಾರ್. 1:20 ಸ್ವರ ಮಾಧುರ್ಯ, ಅಜಯ್ ವಾರಿಯರ್ ಅವರು ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಗಜಲ್ಗಳು.

ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ, ಶಿಕ್ಷಕರು ಡಾಕ್ಟರ್ ಮಧುಸೂದನ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ ಹೆಗ್ಡೆ ಮತ್ತು ಅನ್ನಪೂರ್ಣ, 5:45ಕ್ಕೆ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಖೇತ್ ಬಚಾವೋ ಅಭಿಯಾನ ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಣೆ ಅನುಭವ ಕುರಿತು ಪುಣಚದ ದಿವಾಕರ ಟಿ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

7:45 ಚಿತ್ರಗೀತೆಗಳು, 8:00 ಯುವವಾಣಿಯಲ್ಲಿ ಗೌತಮ್ ಕೃಷ್ಣ ದೆಂತಾಜೆ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ. ಪಕ್ಕವಾದ್ಯದಲ್ಲಿ ವಯಲಿನ್ ಗೌತಮ್ ಪಿಜಿ ಭಟ್, ಮೃದಂಗ ಧೀಮಂತ ಭಟ್ಟ. ಬಳಿಕ ಸೌಜನ್ಯ ಪಿ ಶರ್ಮಾ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವಯೋಲಿನ್ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. 8:30 ಕಾವ್ಯಧಾರೆ, ಸ್ವರಚಿತ ಕವನಗಳ ವಾಚನ ಶುಭಲಕ್ಷ್ಮಿ ಆರ್ ನಾಯಕ್ ಅವರಿಂದ. 9:15 ಸ್ಪಾಟ್ಲೈಟ್.

9:30 100.3 FM ಆಕಾಶವಾಣಿ ಟೆಲಿಕ್ವಿಜ್, ಸಂಚಿಕೆ 7, ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ, ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೇ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
1: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಕೇಳುಗರೇ, ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ ಇವೆಲ್ಲ ಅನಿವಾರ್ಯ. ಬಾಲ್ಯ, ಯೌವನ, ಮಧ್ಯವಯಸ್ಸು ಇದನ್ನೆಲ್ಲ ಮನುಷ್ಯ ಆನಂದಿಸ್ತಾನೆ. ಆದ್ರೆ ವೃದ್ಧಾಪ್ಯ ಬಂದಾಗ ಸ್ವಲ್ಪ ನಿರಾಶಾವಾದಿ ಆಗ್ಬಿಡ್ತಾನೆ. ಅಯ್ಯೋ, ಏನು ಇಷ್ಟು ಬೇಗ ನಂಗೆ ಮುಪ್ಪು ಬಂದ್ಬಿಡ್ತು,

0: ಬಿಡ್ತಾ ಅಂತ. ಅದರಲ್ಲೂ ಕೂಡ ವೃತ್ತಿಯಲ್ಲಿ ಇರುವಾಗ ಒಂದು ಕಾರ್ಯಕ್ಷೇತ್ರದಲ್ಲಿ ನಿರಂತರವಾಗಿ ಬ್ಯುಸಿ ಆಗಿರ್ತಾರೆ. ನಿವೃತ್ತಿ ಆದ ತಕ್ಷಣ ದೊಡ್ಡ ಪ್ರಶ್ನಾರ್ಥಕ ಚಿಹ್ನವೇ ಅವ್ರ ಕಣ್ ಮುಂದೆ ಬಂದ್ ನಿಂತು ಬಿಡುತ್ತೆ, ಮುಂದೆ ಏನು ಅನ್ನೋದು. ಜೊತೆಗೆ ವಯಸ್ಸು ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳು ಕೂಡ ಕಾಡ್ತವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಅಥವಾ ತೊಂದರೆಗಳು ಯಾವುದು, ಈ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಮನೋವೈದ್ಯೆ ಡಾಕ್ಟರ್ ಕೆ ಎಸ್ ಪವಿತ್ರ ಅವರಿದ್ದಾರೆ. ನಮಸ್ಕಾರ ಕೆ ಎಸ್ ಪವಿತ್ರ ಅವರು.
1: ನಮಸ್ಕಾರ ಮೇಡಮ್.
0: ಈಗ ಪವಿತ್ರ ಅವರ, ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಇಳಿ ವಯಸ್ಸು 60 ಅರಳು ಮರಳು ಅಂತೆಲ್ಲ ನಾವು ಕೇಳ್ತಿರ್ತೀವಿ, ಆದ್ರೆ ಈಗ ನಾವು ಒಂದ್ ಸ್ವಲ್ಪ ಬದಲಾಯಿಸ್ಕೊಂಡಿದೀವಿ ಅಂತ ಹೇಳ್ಬೇಕು. 60 ಅರಳು ಮರಳು ಅಲ್ಲ, 60 ಮರಳಿ ಅರಳು ಅಂತ. ಹಂಗಾಗಿ ಈ ಇಳಿ ವಯಸ್ಸು ಅಂತಂದ್ರೆ ತಮ್ಮ ಒಂದು ಮನೋವೈದ್ಯಕೀಯ ಭಾಷೆಯಲ್ಲಿ ಯಾರನ್ನ ತಾವು ಇಳಿ ವಯಸ್ಸಿನವರು ಅಂತ ಪರಿಗಣಿಸ್ತೀರಿ?
1: ಮನೋವೈಜ್ಞಾನಿಕ ಪರಿಭಾಷೆಯಲ್ಲಿ ಮಾತ್ರ ಅಲ್ಲ, ವೈದ್ಯಕೀಯವಾಗಿ ಕೂಡ ದೇಹ ಹಾದು ಹೋಗುವಂತಹ ಹಂತಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ದೈಹಿಕ ಬದಲಾವಣೆಗಳು ಒಂದು 40-50 ವಯಸ್ಸಿನಲ್ಲಿ ಆರಂಭವಾದ್ರೂ ಕೂಡ ಅದರ ನಂತರದಲ್ಲಿ ಮೆದುಳು ದೇಹದ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಹಲವು ವಿಧದ ಬದಲಾವಣೆಗಳು ಕಂಡುಬರುತ್ತೆ. ಹಾಗಾಗಿ ಈ ಬದಲಾವಣೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಸಾಮಾಜಿಕವಾಗಿ ಯಾವುದೇ ರೀತಿಯ ಕಟ್ಟುಪಾಡುಗಳು ನಿಯಮಗಳೆಲ್ಲ ಈಗ ಬದಲಾಗಿರಬಹುದು. ಇಳಿ ವಯಸ್ಸು ಯಾವುದು ಅನ್ನೋದ್ರ ಬಗ್ಗೆ ತುಂಬಾ ಬದಲಾಗಿರಬಹುದು. ಅಥವಾ ನಮ್ಮ ಸುತ್ತಮುತ್ತಲಲ್ಲಿ ಹಲವು ಹಿರಿಯ ನಾಗರಿಕರು 80 ಹರೆಯದಲ್ಲೂ ಕೂಡ ಯುವಕರನ್ನ ನಾಚಿಸೋ ರೀತಿಯಲ್ಲಿ ದುಡಿಯೋದನ್ನ ಕೂಡ ನಾವು ನೋಡಿರಬಹುದು. ಆದ್ರೂ ಕೂಡ ದೈಹಿಕ ಮತ್ತು ಮೆದುಳಿನ ಈ ಎರಡೂ ಕ್ಷಮತೆಯನ್ನ ನಾವು ನೋಡ್ತಾ ಹೋದ್ರೆ ಆ 60 ಗಡಿಯನ್ನ ನಾವು ಇಳಿ ವಯಸ್ಸಿನ ಆರಂಭ ಅಂತ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ 60 ಮೇಲ್ಪಟ್ಟು ನಾವು ಈ ವೃದ್ಧಾಪ್ಯ, ಓಲ್ಡ್ ಏಜ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವು ಕರಿಬೇಕಾಗತ್ತೆ. ಆದ್ರೆ ಮತ್ತೆ ನಾನೀಗ ಹೇಳ್ದ ಹಾಗೆ ಇದು ಒಂದು ಸಾಮಾನ್ಯವಾಗಿ ವೈದ್ಯಕೀಯ ಪರಿಭಾಷೆಯಲ್ಲಿ ಇರುವಂತದ್ದು, ಇದಕ್ಕೆ ಅಪವಾದಗಳಿದೆ. ಈಗ ಯಾರಿಗೋ ಒಬ್ರಿಗೆ 50 ನೆನಪಿನ ತೊಂದರೆಗಳು ಉಂಟಾಗಬಹುದು, ಮತ್ತೊಬ್ಬರಿಗೆ 90 ಆದ್ರೂ ಕೂಡ ನಾನು ಹೇಳ್ದ ಹಾಗೆ ಯುವಕರನ್ನು ನಾಚಿಸೋ ರೀತಿಯಲ್ಲಿ ಅವರು ದುಡಿತಾ ಇರಬಹುದು. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಆ ಬದಲಾವಣೆ ಇರಬಹುದು. ಆದ್ರೆ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ 60 ಅದರ ಗಡಿ ಅಂತ ನಾವು ತೆಗೆದುಕೊಳ್ತೀವಿ.
0: ಈಗ 60 ಗಡಿಯನ್ನ ನಾವು ತೆಗೆದುಕೊಂಡಾಗ ಈ ವರ್ಷದಲ್ಲಿ ಸಾಮಾನ್ಯವಾಗಿ ದೈಹಿಕವಾಗಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ತಲೆ ಕೂದಲು ಬೆಳ್ಳಗಾಗೋದಿರ್ಬಹುದು, ಬಾಯಲ್ಲಿನ ಹಲ್ಲುಗಳು ಸಡಿಲವಾಗೋದಿರ್ಬಹುದು, ಮೊಣಕೈ ಮೊಣಕಾಲು ನೋವುಗಳು ಶುರು ಆಗ್ತಿರ್ಬಹುದು, ಇದೆಲ್ಲ ಸಾಮಾನ್ಯ. ಇದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ವ್ಯಕ್ತಿ ಒಂದ್ ಸ್ವಲ್ಪ ಕೂಗುತ್ತಾನೇನೋ ಅಂತ.
1: ಖಂಡಿತವಾಗಿ, ಯಾಕಂದ್ರೆ ದೇಹ ಮತ್ತು ಮನಸ್ಸುಗಳಿಗೆ ಅನ್ಯೋನ್ಯವಾದ ಸಂಬಂಧ ಇದೆ. ಅಷ್ಟೇ ಅಲ್ಲ, ನನ್ಗನ್ಸತ್ತೆ ದೈಹಿಕವಾಗಿ ನಾವು ಯಾವ ರೀತಿ ಕಾಣಿಸ್ತೀವಿ ಅನ್ನೋದೇನಿದೆ ಅದು ನಮ್ಮ ಆತ್ಮವಿಶ್ವಾಸ, ನಾವು ಬೇರೆಯವರ ಜೊತೆಗೆ ನಡ್ಕೊಳ್ಳುವ ರೀತಿ, ಅಥವಾ ಸೋಷಿಯಲ್ ಗ್ಯಾದರಿಂಗ್ಸ್ ಅಂದ್ರೆ ಸಾಮಾಜಿಕ ಸಮಾರಂಭಗಳಿಗೆ ಹೋಗಬೇಕಾದಾಗ ನಾವು ಹೇಗೆ ಕಾಣ್ತೀವಿ ಅನ್ನೋದು, ಇವೆಲ್ಲ ನಮಗ್ ತುಂಬಾ ಮುಖ್ಯ ಆಗತ್ತೆ. ಬೇರೆಯವರಿಗೆ ಏನನ್ಸುತ್ತೆ ಅನ್ನೋದು ಕೂಡ ನಮಗ್ ಮುಖ್ಯ ಆಗತ್ತೆ. ಇದು ಮಾನವ ಸಹಜವಾಗಿ ನಮ್ಮಲ್ಲಿ ಇರುವಂತದ್ದು, ಮತ್ತೆ ಅದನ್ನ ನಾವು ಒಪ್ಕೊಳ್ಬೇಕು. ಈಗ ನಾನು ನನ್ನ ಯಾವ ತರ ನಾನು ಕಾಣ್ತೀನಿ ಅನ್ನೋದ್ರ ಬಗ್ಗೆ ನನಗೇನು ನನಗೆ ಭಯನೇ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರು ಪ್ರಾಯಶಃ ಅದನ್ನ ತುಂಬಾ ಮುಚ್ಚುತ್ತಾ ಇದ್ದಾರೆ ಅಂತಷ್ಟೇ ಅರ್ಥ. ಅದ್ರ ಬದಲು ನಾವು ಮನುಷ್ಯ ಸಹಜವಾಗಿ ನಮಗೆ ನಾವು ಹೇಗ್ ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಾನದ್ರ ಬಗ್ಗೆ ಕಾಳಜಿ ವಹಿಸ್ತೀನಿ ಅಂತ ಒಪ್ಕೊಳ್ಳೋದು ಸರಿಯೇ. ಹಾಗಾಗಿಯೇ ನಮ್ಗೆ ಈ ರೀತಿಯ ದೈಹಿಕ ಬದಲಾವಣೆಗಳು 60 ವಯಸ್ಸಿನಲ್ಲಿ ಅವು ಪೂರ್ಣಗೊಳ್ತಾ ಇರತ್ತೆ. ಅಂದ್ರೆ 40-45 ಒಂದೊಂದು ಕೂದಲು ಬೆಳ್ಳಗಾಗೋದು, ಒಂದು ಕಣ್ಣಿನ ಕೆಳಗಡೆ ನೆರಿಗೆ ಮೂಡೋದು, ಇವೆಲ್ಲ ಆರಂಭವಾಗಿರುತ್ತೆ. ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯ ದೈಹಿಕ ಬದಲಾವಣೆಗಳು, ಪುರುಷರಲ್ಲಿ ದೈಹಿಕ ಬದಲಾವಣೆಗಳು, ಇಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಅದು ಪೂರ್ಣಗೊಳ್ಳುವಂತ ಸಮಯ 60. ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಮಾನಸಿಕವಾಗಿ ಈ ದೈಹಿಕ ಬದಲಾವಣೆಗಳು ತರೋದಷ್ಟೇ ಅಲ್ಲ, ಮಾನಸಿಕವಾಗಿ ಮನಸ್ಸಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವ್ ಯಾರು ಒಪ್ಕೊಳ್ಳಲ್ಲ. ನಾನು ಹೇಳಿದೆ ಮಿದುಳಿಗೆ ಕೂಡ ವಯಸ್ಸಾಗತ್ತೆ, ಹಾಗಾಗಿ 60 ಗಡಿ ಮಾಡಿದೆ ಅಂತ. ಮಿದುಳಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ತುಂಬಾ ಜನ ಒಪ್ಕೊಳ್ಳಲ್ಲ. ನನ್ನ ಹತ್ರ ಬರುವಂತ ಬಹಳಷ್ಟು ರೋಗಿಗಳು ಏನ್ ಹೇಳ್ತಾರೆ ಅಂದ್ರೆ ನಾನು ಮೊದ್ಲು ನಂಗೆ ಸುಸ್ತಾಗ್ತಿರ್ಲಿಲ್ಲ ಇಷ್ಟು ಕೆಲಸ ಮಾಡಿದ್ರೆ, ಈಗ ಯಾಕೆ ಸುಸ್ತಾಗ್ತಾ ಇದೆ? ಹಾಗಾಗಿ ನಿಮಗೆ ವಯಸ್ಸಾಗ್ತಾ ಇದೆ, ಆ ವಯಸ್ಸು ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಅನ್ನೋದನ್ನ ಅವ್ರು ಸುಲಭವಾಗಿ ಒಪ್ಕೊಳ್ಳಲ್ಲ. ಅಂದ್ರೆ ಈಗ ನಾನು 20 ನಾನು 15 ಅಡುಗೆನ ಆರಾಮಾಗಿ ಮಾಡಿ ಹಾಕ್ತಿದ್ದೆ ಅಂದ್ರೆ 60 ನಾನು 15 ಅಡುಗೆ ಮಾಡಿ ಹಾಕ್ಲೇಬೇಕು ಅನ್ನೋದು ಆ ನಿರೀಕ್ಷೆ ಏನಿದೆ ಅದು ಸಾಧು ಅಲ್ಲ. ಹಾಗಾಗಿ ಈ ಮನಸ್ಸಿಗೆ ವಯಸ್ಸಾಗುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಗಮನಿಸ್ಬೇಕು, ಒಪ್ಕೊಳ್ಬೇಕು. ಯಾಕೆಂದ್ರೆ ತುಂಬಾ ಜನ ಹಿರಿಯ ನಾಗರಿಕರು ಹೇಳೋದನ್ನ ನಾನು ನೋಡಿದೀನಿ ಏನಂತ, ಅಯ್ಯೋ ಅಲ್ಲಿ ಅವ್ರು ಬರ್ತದಲ್ಲ ಎಷ್ಟು ವಯಸ್ಸಾದವ್ರ ತರ ನಡೀತಿದ್ದಾರೆ ನೋಡು ಅಂತ ಹೇಳ್ತಾರೆ. ಅಂದ್ರೆ ತಾವು ತಮ್ಗೆ ಅದು ಅಥವಾ ಹೇಳ್ತಾರೆ ಅಂದ್ರೆ ಅವ್ರ ತುಂಬಾ ವಯಸ್ಸಾಗಿದೆ ಅವರಿಗೆ ಅಂತ ಹೇಳ್ತಾರೆ. ಆದ್ರೆ ತಮಗೆ ಅದೇ ವಯಸ್ಸಾಗಿದೆ ಅನ್ನೋದನ್ನ

0: ಕೊಳ್ಳಲ್ಲ. ಅಥವಾ ಈಗ ನಾವೇ ಸುಮ್ನೆ ಕುತ್ಕೊಂಡು ಕಣ್ಮುಚ್ಕೊಂಡು ನಾವು ಯೋಚನೆ ಮಾಡಿ ನೋಡಿದ್ರೆ, ನಾವು ಹಿಂದೆ ನಮಗೆ 25 ವರ್ಷ ಇದ್ದಾಗ 40 ವರ್ಷ ಆದವರನ್ನ ಏನೋ ತುಂಬಾ ವಯಸ್ಸಾದವರು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ನಮಗ 40 ವಯಸ್ಸು ಬಂದಾಗ ನಮ್ಗೆ ಯಾರು ಅಕಸ್ಮಾತ್ ಆಂಟಿ ಅಂತ ಕರೆದ್ರೆ ನಮ್ಗೆ ತುಂಬಾ ಕೋಪ ಬರುತ್ತೆ. ಅಂಕಲ್ ಅಂತ ಕರೆದ್ರೆ ನಾವು ಮತ್ತೆ ಅವತ್ತು ಹೋಗಿ ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನಾನು ಅಂಕಲ್ ತರ ಕಾಣಿಸ್ತೀನ ನಿಜವಾಗ್ಲು ಅನ್ನೋದನ್ನ ನೋಡ್ತಾರೆ. ಆದ್ರೆ ಅವ್ರ 25 ವರ್ಷ ಆಗಿದ್ದಾಗ 40 ವರ್ಷದವರನ್ನ ಅವರು ತಮ್ಗಿಂತ 15 ವರ್ಷ ಅಷ್ಟೇ ದೊಡ್ಡವರು, ಅವರಿಗೂ 25 ವರ್ಷದವರಿಗೆ ಇರುವಂತಹ ಎಲ್ಲಾ ಆಸೆ ಆಕಾಂಕ್ಷೆಗಳು ಎಲ್ಲ ಹಕ್ಕುಗಳು ಇದೆ ಅಂತ ನಾವು ಗಮನಿಸಿರುವುದಿಲ್ಲ. ಹಾಗಾಗಿ ಮಾನಸಿಕವಾಗಿ ಕೂಡ ನಾವು ಈ ವಯಸ್ಸಾಗುವಿಕೆಯನ್ನು ಒಪ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾವು ತಲೆ ಕೂದಲಿಗೆ ಬಣ್ಣ ಹಚ್ಚೋದ್ರ ಬಗ್ಗೆ, ಅಥವಾ ನಾವು ಸುಂದರವಾಗಿ ದೈಹಿಕವಾಗಿ ಕಾಣಬೇಕು, ನಮ್ಮ ಚರ್ಮ ಚೆನ್ನಾಗಿ ಉಳಿಬೇಕು ಅಂತ ಫೇಶಿಯಲ್ ಮಾಡ್ಕೊಳ್ಳೋದು, ಇವುಗಳನ್ನ ನಾವು ಮಾಡ್ತೀವೋ, ಇದು ಎಲ್ಲರಿಗೂ, ಪುರುಷರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಮನಸ್ಸು ವಯಸ್ಸಾಗುವುದನ್ನ ತಡೆಯೋದಿಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳದೆ ಹೋದ್ರೆ ಮಾನಸಿಕ ಸಮಸ್ಯೆಗಳು ಎಲ್ಲರಿಗೂ ಖಂಡಿತವಾಗಿ ಒಂದಲ್ಲ ಒಂದು ಹಂತದಲ್ಲಿ ಕಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ.
1: ಈಗ ಯಾವೆಲ್ಲ

0: ಮಾಡ್ತೀವೋ, ಇದು ಎಲ್ಲರಿಗೂ, ಪುರುಷರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಹೇಳ್ತಾ, ಅದೇ ರೀತಿಯಲ್ಲಿ ಮನಸ್ಸು ವಯಸ್ಸಾಗೋದನ್ನ ತಡೆಯೋದಿಕ್ಕೆ ನಾವ್ ಏನ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳದೆ ಹೋದ್ರೆ ಮಾನಸಿಕ ಸಮಸ್ಯೆಗಳು ಎಲ್ಲರಿಗೂ ಖಂಡಿತವಾಗಿ ಒಂದಲ್ಲ ಒಂದು ಹಂತದಲ್ಲಿ ಕಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ.
1: ಈಗ ಯಾವೆಲ್ಲ ಮಾನಸಿಕ ಸಮಸ್ಯೆಗಳು 60 ವರ್ಷದ ನಂತರದಲ್ಲಿ ಕಾಡಬಹುದು ಅಂತ ಹೇಳ್ತೀರಿ?
0: ನೀವು ಮೊದಲಲ್ಲಿ ಹೇಳಿದ್ರಿ, ನಿವೃತ್ತಿ ಆದಾಗ, ಅಂದ್ರೆ ಅಲ್ಲಿಯವರೆಗೆ ಒಂದು ವೇಳಾಪಟ್ಟಿ ಇದ್ ಬಿಡುತ್ತೆ, ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗ್ಬೇಕು, ಎಲ್ಲ ಮುಗಿಸ್ಬೇಕು. 60 ವರ್ಷ ಆದ ತಕ್ಷಣ ನೀವು ನಿವೃತ್ತಿ ಆಯ್ತು ನಿಮ್ದು ಅಂತ ಹೇಳಿದಾಗ ತುಂಬಾ ಜನಕ್ಕೆ ಅದೊಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ತುಂಬಾ ನಿವೃತ್ತಿಯನ್ನು ಪ್ಲಾನ್ ಮಾಡಿರ್ತಾರೆ ತುಂಬಾ ಜನ, ನಾವು ರಿಟೈರ್ ಆದ್ಮೇಲೆ ಈ ತರ ಮಾಡ್ಬೇಕು, ಮಗನ ಹತ್ರ ಹೋಗಿ ಸೆಟ್ಲ್ ಆಗ್ಬೇಕು, ಮಗಳ ಹತ್ರ ಹೋಗಿ ಸೆಟ್ಲ್, ಇದೆಲ್ಲ ಮಾಡಿರ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ತಮ್ಮ ಕೆಲಸ ಏನಾಗಿದೆ ಅದನ್ನ ನಿವೃತ್ತಿ ಆದ ತಕ್ಷಣ ತಮ್ಮನ್ನು ತುಂಬಾ ಸುಲಭವಾಗಿ ಬಿಟ್ಕೊಟ್ಬಿಟ್ರು ಅಂತ ಅನ್ಸುತ್ತೆ. ಆ ನಿವೃತ್ತಿ ಆದ ಮರು ದಿವಸ ತಮಗೆ ಆ ಆಫೀಸ್ ನಲ್ಲಿ ಯಾವ ಜವಾಬ್ದಾರಿಯೂ ಇಲ್ಲ, ತಮಗೆ ಒಂದು ಗುರುತಿಸೋದು ಕೂಡ ಇಲ್ಲ ಅನ್ನುವಂತಹ ಒಂದು ಖಿನ್ನತೆಯ ಗುರುತು ಕಾಡುತ್ತೆ. ಆದ್ರೆ ತುಂಬಾ ಜನ ಈ ರೀತಿಯ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ನಾವ್ ಹೇಳ್ತೀವಿ ಅದನ್ನ, ಒಂದು ಜೀವನದ ಹಂತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಮಸ್ಯೆ ಅಂತ ತುಂಬಾ ಜನ ಅದರಿಂದ ಬೇಗ ಹೊರಗಡೆ ಬರ್ತಾರೆ. ಅದರ ನಂತರ ಬರುವಂತದ್ದು ಸಹಜವಾಗಿ ಹಾರ್ಮೋನ್ಗಳ ಬರುವಂತದ್ದು, ಇದು ಅದು 60 ವರ್ಷದ ಮೇಲೆ ತುಂಬಾ ಬರಲ್ಲ, ಯಾಕಂದ್ರೆ 40-45 ಒಳಗಡೆ ಅದು ಮುಗ್ದು ಹೋಗ್ತಾ ಇರುತ್ತೆ. ಹಾಗಾಗಿ 60 ನಂತರ ಬರುವಂತಹ ಖಿನ್ನತೆಯಲ್ಲಿ ತುಂಬಾ ಮುಖ್ಯವಾಗಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಮುಂದೇನು ಅನ್ನುವಂತಹ ಯೋಚನೆ. ತುಂಬಾ ಜನರಿಗೆ ಸಾವಿನ ಭಯ ಕಾಡುತ್ತೆ, ಬೇರೆ ಬೇರೆ ರೀತಿಯ ದೈಹಿಕ ಸಮಸ್ಯೆಗಳಿಂದ ಖಿನ್ನತೆ ಉಂಟಾಗೋದು ಈ ವಯಸ್ಸಿನಲ್ಲಿ ತುಂಬಾ ಸಾಮಾನ್ಯ. ಅಂದ್ರೆ ಸಕ್ಕರೆ ಕಾಯಿಲೆ ಬಂತು, ಖಿನ್ನತೆ, ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು ಆ ಸಮಯದಲ್ಲಿ ಅನ್ನುವಂತಹ ಖಿನ್ನತೆ, ಬೋರ್ಡಮ್, ಮಾತಾಡೋದಕ್ಕೆ ನಮ್ಗೆ ಯಾರು ಇಲ್ಲ ಅನ್ನುವಂತಹ ಖಿನ್ನತೆ, ಇದು ತುಂಬಾ ಒಂಟಿತನ ಕಾಡೋದೇನಿದೆ ಅದು ತುಂಬಾ. ಅಂದ್ರೆ ಇವಾಗ ತುಂಬಾ ಜನ ಮಕ್ಕಳ ಹತ್ರ ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತಾಡೋದನ್ನ ನಾನು ನೋಡ್ತೀನಿ. ಅವರಿಗೆ ಒಂದ್ ದಿವಸ ಫೋನ್ ಬರ್ಲಿಲ್ಲ ಅಂತ ಅಂದ್ರೆ
1: ಒಂಥರ ಚಡಪಡಿಕೆ,
0: ತುಂಬಾ ಚಡಪಡಿಕೆ ಅಷ್ಟೇ ಅಲ್ಲ, ಅವತ್ತಿಡೀ ಒಂದು ಮನಸ್ಸು ಪೂರ್ತಿ ಖಿನ್ನ ಮನಸ್ಕರಾಗಿ ಅವರು ಆ ದಿವಸವನ್ನ ಕಳೀತಾರೆ. ಹಾಗಾಗಿ ಖಿನ್ನತೆ ಅನ್ನುವಂಥದ್ದು, ಇಳಿವಯಸ್ಸಿನ ಖಿನ್ನತೆ ಏನಿದೆ ಅದು ತುಂಬಾ ಸಾಮಾನ್ಯವಾಗಿ, ಅದರ ಜೊತೆಗೆ ಮಿನಿಮಮ್ ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ, MCI ಅಂತ ಹೇಳ್ತೀವಿ. ಇದು ಡಿಮೆನ್ಷಿಯಾ ಅಲ್ಲ, ಮುಪ್ಪು ಕಾಯಿಲೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ನಮ್ಮ ಗ್ಲೋಬಲ್ ಇಂಟಲೆಕ್ಟ್, ನಮ್ಮ ಇಡೀ ಬೌದ್ಧಿಕತೆ, ಬೌದ್ಧಿಕ ಶಕ್ತಿ ಏನಿರುತ್ತೆ ಆ ಸಾಮರ್ಥ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಅದೆಲ್ಲವೂ ಇರಲ್ಲ, ಆದ್ರೆ ಕೆಲವು ನೆನಪಿನ ಸಾಮರ್ಥ್ಯದಲ್ಲಿ ಅಲ್ಲಲ್ಲಿ ಕೊರತೆಗಳು, ಇವು ಕಾಣೋದಕ್ಕೆ ಶುರುವಾಗುತ್ತೆ. ಇದಲ್ದೇನೆ ಬೇರೆ ನಮ್ಮ ಅಡಲ್ಟ್ಹುಡ್ ಅಲ್ಲಿ, ಅಂದ್ರೆ ಹಿರಿಯರಲ್ಲಿ ಬರುವಂತಹ ಎಲ್ಲ ಮಾನಸಿಕ ಸಮಸ್ಯೆಗಳು ಕೂಡ ಈ ವಯಸ್ಸಿನಲ್ಲೂ ಬರಬಹುದು. ಅಂದ್ರೆ ಇವಾಗ ತುಂಬಾ ಜನಕ್ಕೆ ಪಾರ್ಶ್ವವಾಯು ಆಗತ್ತೆ, ಲಕ್ವ ಹೊಡೆಯೋದು ಅಂತ ಹೇಳ್ತೀವಲ್ಲ, ಅದು ಆಗತ್ತೆ. ಅದಾದ ಮೇಲೆ ಈಗ BP ಜಾಸ್ತಿ ಆಗಿ ಲಕ್ವ ಹೊಡೆದಿರುತ್ತೆ, ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಲಕ್ವ ಹೊಡೆದಿರುತ್ತೆ. ಆ ಲಕ್ವ ಹೊಡೆದ ಮೇಲೆ ಅವರು ದೈಹಿಕವಾಗಿ ಒಂದು ಹೇಗೋ ಮಾಡಿ, ಫಿಸಿಯೋಥೆರಪಿಯಿಂದ, ಮಾತ್ರೆ ಔಷಧಿಗಳಿಂದ, ಸಕಾಲದಲ್ಲಿ ತಕ್ಷಣ ಚಿಕಿತ್ಸೆ ಸಿಕ್ಕೋದ್ರಿಂದ ಅವರು ಬದುಕೊಂಡ್ಬಿಡ್ತಾರೆ. ಆದ್ರೆ ಬದುಕಿದ ಮೇಲೆ ಅವರ ಜೀವನದ ಗುಣಮಟ್ಟ ಏನಿರುತ್ತೆ ಅದು ಸರಿಯಾಗಿರುವುದಿಲ್ಲ. ಫಿಸಿಯೋಥೆರಪಿಗೆ ಹೋಗೋದಿಕ್ಕೆ ಅವರು ಒಪ್ಪಲ್ಲ. ಸೊ ಇದನ್ನ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಅಂತ ಕರಿತೀವಿ, ಅಂದ್ರೆ ಲಕ್ವ ನಂತರದ ಖಿನ್ನತೆ ಅಂತ. ಸೊ ಇದು ಕೂಡ ಹಿರಿಯರಲ್ಲಿ, ವೃದ್ಧರಲ್ಲಿ ನಾವು ವಿಶೇಷವಾಗಿ ನೋಡುವಂತದ್ದು.
1: ಆಮೇಲೆ ಒಂದ್ ಸ್ವಲ್ಪ ಹೊಂದಾಣಿಕೆ ಸ್ವಭಾವ ಕೂಡ ಕಡಿಮೆ ಆಗತ್ತೆ ಅಂತ ಅನಿಸ್ತದೆ. ಅಂದ್ರೆ ನಾನು ಇರುವಾಗ ಹಿಂಗ್ ಮಾಡ್ತಿದ್ದೆ, ಈಗ ಯಾಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ಬೇಕು?
0: ಹೌದು, ಅದು ಒಂದು ಸಂಬಂಧಗಳ ಸಮಸ್ಯೆ, ಒಂದು ದೊಡ್ಡ ತಲೆ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅದನ್ನ ಇದ್ ಮಾಡಬಹುದು. ಬೇರೆ ಬೇರೆ ರೀತಿಯ ಸಂಬಂಧಗಳು, ಕೆಲವು ಸಂಬಂಧಗಳು ಕಳೆದು ಹೋಗೋದು, ಅಂದ್ರೆ ಫ್ರೆಂಡ್ಸ್, ಫ್ರೆಂಡ್ಶಿಪ್, ಅದರಲ್ಲಿ ಕೆಲವರು ವಯಸ್ಕರು, ಅದೇ ಸಮಾನ ವಯಸ್ಕರು ಯಾವುದೋ ಕಾರಣದಿಂದ ತೀರ್ ಹೋಗೋದು. ಸೊ ಗೆಳೆತನದ ನಷ್ಟ. ಎರಡನೇದು ಮನೆಯಲ್ಲಿ ಇರುವಂತಹ ಕಿರಿಯರ ಜೊತೆಗೆ, ಅಂದ್ರೆ ವಯಸ್ಸಿನಲ್ಲಿ ಕಿರಿಯರ ಜೊತೆಗೆ ಹೊಂದಾಣಿಕೆಯ ಸಮಸ್ಯೆ. ಅಂದ್ರೆ ಏನು, ಇವಾಗ ಒಂದು ತಂದೆ ತುಂಬಾ ಸಮಯದಿಂದ ಒಂದು ಬಿಸ್ನೆಸ್ ಅನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಇವಾಗ 60 ವರ್ಷ ಆಗಿದೆ, 65 ವರ್ಷ ಆಗಿದೆ, ಮಗ ಈಗ 40 ಹತ್ತಿರದಲ್ಲಿ ಇದ್ದಾನೆ. ಈಗ ಜವಾಬ್ದಾರಿಗಳನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಆ ಜವಾಬ್ದಾರಿಗಳನ್ನ ಬಿಟ್ಕೊಡ್ಬೇಕಾದ್ರೆ ಎಲ್ಲೋ ತನ್ನ ಅಧಿಕಾರ ಕಡಿಮೆ ಆಯ್ತು, ತನ್ನ ಮಾತಿಗೆ ಮನ್ನಣೆ ಕಡಿಮೆ ಆಯ್ತು. ಇದು ತುಂಬಾ ಆನುವಂಶಿಕವಾಗಿ ಏನು ವ್ಯಾಪಾರ ನಡ್ಕೊಂಡು ಬರತ್ತಲ್ಲ, ಅಂತ ಎಲ್ಲ ಕಡೆಗಳಲ್ಲಿ ನಾವು ಇದನ್ನ ನೋಡಬಹುದು. ಹಾಗಾಗಿ ಈಗ ತಂದೆ ತಾಯಿಗೆ ಮಕ್ಕಳು ದೊಡ್ಡವರಾದ ಹಾಗೆ ಅನ್ಸೋದೇ ಇಲ್ಲ. ಸೊ ಅವಾಗ ಅವ್ರಿಗೆ ಏನನ್ಸುತ್ತೆ, ಇವರಿಗೆ ಜವಾಬ್ದಾರಿ ಬಂದಿಲ್ಲ, ಇವರಿಗೆ ಬಿಟ್ರೆ, ಇವಾಗ ವ್ಯಾಪಾರಕ್ಕೆ ಅಥವಾ ಬಿಟ್ರೆ ಇವ್ರು ತಪ್ಪು ಮಾಡ್ಬಿಡ್ತಾರೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ, ಹಾಗಾಗಿ ನನ್ನ ಮಾತನ್ನೇ ಕೇಳಬೇಕು. ಸೊ ನ್ಯಾಚುರಲಿ, ಸಹಜವಾಗಿ ಇದು ಮಕ್ಕಳಿಗೆ
1: ಒಪ್ಪಿಗೆ
0: ಆಗಲ್ಲ. ಮತ್ತೆ ಮತ್ತೊಂದನ್ನ ಇಲ್ಲಿ ಎಲ್ಲ ಹಿರಿಯ ನಾಗರಿಕರು, ಇದನ್ನ ಕೇಳ್ತಾ ಇರುವಂತ ಎಲ್ಲ ಹಿರಿಯ ನಾಗರಿಕರು ಗಮನಿಸಬೇಕಾದೇನು ಅಂದ್ರೆ, ನಮ್ಮ ಆಯುಷ್ಯದ ಮಟ್ಟ ಏನಿದೆ ಅದು ಜಾಸ್ತಿ ಆಗಿದೆ. ನಮ್ಮ ಪ್ರೀ ಇಂಡಿಪೆಂಡೆನ್ಸ್, ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 32 ವರ್ಷ ಆಗಿತ್ತು ನಮ್ಮ ಏನು ಆಯುಷ್ಯ.

0: ಅದು ಈಗ ಎಲ್ಲ ನಮ್ಮ ಸುಧಾರಿತ ವೈದ್ಯಕೀಯ ಗುಣಮಟ್ಟದಿಂದ 80 ವರ್ಷದವರೆಗೆ ಬಂದಿದೆ. ಹಾಗಾಗಿ ಈಗ 40 ವರ್ಷದ ಮಗ ತನ್ನ ಕೈಗೆ ಪೂರ್ತಿ ಜವಾಬ್ದಾರಿ ಬರಬೇಕು ಅಂತಂದ್ರೆ ಅವನ ಮಗ 40 ವರ್ಷ ಆಗುವವರೆಗೂ ಕಾಯ್ಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಿರಿಯ ನಾಗರಿಕರು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಜವಾಬ್ದಾರಿಗಳನ್ನ ಚಿಕ್ಕವರಿಗೆ ಕೊಟ್ಟು ತಾವು ಹಿಂದೆ ನಿಂತು ಅವರನ್ನ ಮುನ್ನಡೆಸೋದೇನಿದೆ ಅದು ಅಧಿಕಾರವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸುವ ರೀತಿ ಅಷ್ಟೇ, ಮತ್ತೆ ಅಧಿಕಾರವನ್ನ ನಾವು ಹಂಚ್ಕೊಳ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಇದು ಎಲ್ಲ ಕಡೆಗೂ ಬರೋದಕ್ಕೆ ಸಾಧ್ಯ ಇದೆ. ಈಗ ಮನೆಯಲ್ಲಿ ಅತ್ತೆ ಸೊಸೆಯಲ್ಲೂ ಅಷ್ಟೇ, ಈಗ ಅಡಿಗೆ ಮನೆಯಲ್ಲಿ ಯಾವ ರೀತಿಯ ಅಡಿಗೆಯನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಯಾವ ರೀತಿಯಲ್ಲಿ ಪದ್ಧತಿಗಳನ್ನ ಮಾಡ್ಬೇಕು, ಯಾವ ರೀತಿಯಲ್ಲಿ ಹಬ್ಬಗಳನ್ನ ಮಾಡ್ಬೇಕು, ಇದೆಲ್ಲದರ ಬಗ್ಗೂ ಕೂಡ ಗಂಡಸರು ಹೆಂಗಸರು ಎಲ್ಲರಲ್ಲೂ ಕೂಡ ಈ ಸಮಸ್ಯೆಗಳು, ಹೊಂದಾಣಿಕೆ ಸಮಸ್ಯೆಗಳು ಬರೋದಿಕ್ಕೆ ಸಾಧ್ಯ ಇದೆ. ಮತ್ತೆ ಈ ಹೊಂದಾಣಿಕಾ ಸಮಸ್ಯೆಗಳು ಖಿನ್ನತೆಯನ್ನು ಉಂಟು ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಸೋಷಿಯಲ್ ಆರಿಜಿನ್ಸ್ ಆಫ್ ಡಿಪ್ರೆಷನ್ ಅನ್ನೋದು ಒಂದು ತುಂಬಾ ಅಧ್ಯಯನದ ವಿಷಯ. ಮತ್ತೆ ನಮ್ಮ ಭಾರತೀಯರಲ್ಲಿ ಈ ಸೋಷಿಯಲ್ ಆರಿಜಿನ್ಸ್ ಅನ್ನೋದು, ಸಾಮಾಜಿಕ ಮೂಲಗಳೇನಿದೆ ಖಿನ್ನತೆದು, ಅದು ತುಂಬಾ ಮುಖ್ಯವಾದಂತಹ ಒಂದು ಸಂಗತಿ.
1: ಈಗ ಪವಿತ್ರ ಅವರ, ಇದರ ಜೊತೆಗೆ ಈ ಮರೆವಿನ ಕಾಯಿಲೆ ಕೂಡ ಒಂದು ಸಾಮಾನ್ಯವಾದದ್ದು ಅಲ್ಲ?
0: ಖಂಡಿತ ಖಂಡಿತ. ಈಗ ಹೆಚ್ಚೆಚ್ಚು ಜನ ಹೆಚ್ಚೆಚ್ಚು ಆಯುಷ್ಯವನ್ನ ಹೊಂದಿದ ಹಾಗೆ ನಾವು ಮತ್ತಷ್ಟು ಹೆಚ್ಚಳವನ್ನ ಡಿಮೆನ್ಷಿಯಾ ಕಾಯಿಲೆಯಲ್ಲಿ ಕೂಡ ನೋಡ್ತಾ ಇದೀವಿ. ಅದರ ಜೊತೆಗೆ ಡಿಮೆನ್ಷಿಯಾ ಹೆಚ್ಚಾದ ಹಾಗೆ ಇಡೀ ಸಮಾಜದಲ್ಲಿ ಆರೈಕೆ ಮಾಡುವಂತಹ ಕಷ್ಟಗಳು ಕೂಡ ನಮ್ಗೆಲ್ಲರಿಗೂ ಈಗ ನಿಚ್ಚಳವಾಗಿ ತೋರ್ತಾ ಇದೆ. ಇಷ್ಟರವರೆಗೆ ಮನೆಯಲ್ಲಿ ವಯಸ್ಸಾದವ್ರನ್ನ ಗೌರವದಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ನಾವೆಲ್ಲರೂ ತುಂಬಾ ಒತ್ತಿ ದೊಡ್ಡದಾಗಿ ಹೇಳ್ಬಿಡ್ತಿದ್ವಿ. ಆದ್ರೆ ಈಗ ದಿವಸ ಮಾಡ್ತಾ ಹೋಗ್ಬೇಕಾದಾಗ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗದಂತಹ ತಾಯಿಯನ್ನ ನೋಡ್ಕೋಬೇಕಾದಂತಹ, ಅತ್ತೆಯನ್ನ ನೋಡ್ಕೋಬೇಕಾದಂತಹ, ಮಾವ, ಪ್ರತಿಯೊಬ್ರು ಈ ತರ ಎಷ್ಟು ಜನರನ್ನ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿಗಳು ತುಂಬಾ ಜನರಿಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಅದು ಅನಿವಾರ್ಯವಾಗಿ ಬಂದಿರುತ್ತೆ. ಅಂತ ಸಮಯದಲ್ಲಿ ಕೂಡ ನಾವು ಈ, ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ಮಲಗಿರಬಹುದು, ಈಗ ನಮ್ಮ ಇಡೀ ದೇಹಕ್ಕೆ ತುಂಬಾ ವಯಸ್ಸಾಗತ್ತೆ. ಈಗ ನಾನೇ ನಾಳೆ 80 ವರ್ಷ ಆದಾಗ ನನ್ನ ದೇಹಕ್ಕೆ ತುಂಬಾ ವಯಸ್ಸಾಗಿರುತ್ತೆ, ನನ್ಗೆ ಒಂದು ಕೆಲಸನ ಮಾಡಕ್ ಆಗ್ತಾ ಇರಲ್ಲ, ಆದ್ರೆ ನನ್ನ ನಾಲ್ಗೆ ಚುರುಕಾಗೇ ಇರಬಹುದು. ಸೊ ಆಗ ನಾವು ಮಾತಾಡುವಂತ ಮಾತೇನಿದೆ ಅದು ಎದ್ದು ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇದ್ರು ನಾನು ಕೊಂಕ ಮಾತಿನಲ್ಲಿ ವ್ಯಂಗ್ಯ ಮಾತಿನಲ್ಲಿ ಬೇಕಾದಷ್ಟು ಜನರನ್ನ ನೋಯಿಸಬಹುದು. ಆ ಎಚ್ಚರ ನಮಗಿರಬೇಕು. ಯಾಕಂದ್ರೆ ನಾನು ಹೇಳುದು ಇದು ಬರೀ ಇವತ್ತಿನ ಹಿರಿಯ ನಾಗರಿಕರಿಗಷ್ಟೇ ಅಲ್ಲ, ಇವತ್ತಿನ ಮಧ್ಯ ವಯಸ್ಕರು ಯುವ ಜನರು ನಾಳೆ ಹೇಗೆ ಚಿಗುರೆಲೆ ಹಣ್ಣೆಲೆ ಆಗೇ ಆಗತ್ತೆ.
1: ಹೌದು, ಅಂದ್ರೆ ಮುಂಚಿತವಾಗಿ ನಾವು ಒಂದು ಸಿದ್ಧತೆ ಮಾಡ್ಕೊಳ್ಬೇಕು.
0: ಹೌದೌದು, ಈ ರೀತಿಯ ಸಂಬಂಧದ ಸಮಸ್ಯೆಗಳನ್ನ ತಡೆಯೋದಿಕ್ಕಂತೂ ನಾವು ಖಂಡಿತವಾಗಿ ನಮ್ಮ ಯೌವನವನ್ನ ನೆನೆಸ್ಕೊಂಡು ಮುಂದಿನ ವೃದ್ಧಾಪ್ಯವನ್ನ ಕಲ್ಪಿಸ್ಕೊಂಡು ನಾವು ಜನರನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು.
1: ಆವಾಗ ವೃದ್ಧಾಪ್ಯದ ಸಮಸ್ಯೆಗಳು ದೊಡ್ಡದಾಗಿ
0: ಕಾಣಲ್ಲ, ಖಂಡಿತ ಕಾಣಲ್ಲ.
1: ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ಬಂದಾಗ ಬಹುಶಃ ನನಗೆ ಇದಕ್ಕೆ ಮಾನಸಿಕ ಚಿಕಿತ್ಸೆಗಿಂತ ಒಂದು ಆಪ್ತ ಸಮಾಲೋಚನೆಯ ಅಗತ್ಯತೆ ಜಾಸ್ತಿ ಇರ್ತದೆ ಅಂತ ಅನಿಸ್ತದೆ.
0: ಮಾನಸಿಕ ಚಿಕಿತ್ಸೆಯ ಒಂದು ಭಾಗ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ ಅದ ಆಪ್ತ ಸಮಾಲೋಚನೆ, ಮಾನಸಿಕ ಚಿಕಿತ್ಸೆ ಒಂದು ಭಾಗ. ಮೊದಲು ನನ್ಗನ್ಸುದು ಜೀವನ ಶೈಲಿ ತುಂಬಾ ಮುಖ್ಯ. ಯಾಕಂದ್ರೆ ಜನ ಏನ್ ಅನ್ಕೊಂಡಿರ್ತಾರಂದ್ರೆ ಬಂದ ತಕ್ಷಣ ಡಾಕ್ಟರ್ ತುಂಬಾ ಹೊತ್ತು ಮಾತಾಡ್ತಾರೆ, ನಮ್ದೆಲ್ಲ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ, ನಾವು ಮತ್ತೆ ವಾಪಸ್ ಹೋಗಿ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ. ಹಂಗ ಆಗೋದಿಲ್ಲ. ಯಾಕೆ ಹಾಗಾಗಲ್ಲ ಅಂದ್ರೆ, ಒಂದು ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ನಮಗ್ ಬೇಕಾದ್ದು ಮನಸ್ಸಷ್ಟೇ. ಈಗ ನಾನು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ತೀನಾ ಇಲ್ವಾ, ಸರಿಯಾದ ಪ್ರಮಾಣದ ನೀರನ್ನ ಕುಡಿತೀನಾ ಇಲ್ವಾ, ವ್ಯಾಯಾಮವನ್ನ ಪ್ರತಿನಿತ್ಯ ನಿಯಮಿತ ವೇಳೆಗೆ ಮಾಡ್ತೀನಾ ಇಲ್ವಾ, ಇದೆಲ್ಲ ತುಂಬಾ ಮುಖ್ಯ. ಮತ್ತೆ ಇದನ್ನ ಮಾಡೋದು ಸುಲಭ, ಇದನ್ನ ಒಂದಿಷ್ಟು ಮನಸ್ಸು ಮಾಡಿದ್ರೆ ಇದನ್ನ ಮಾಡೋದು ಕಷ್ಟ ಅಲ್ಲ, ಇದನ್ನ ಪ್ರತಿಯೊಬ್ಬರು ಪಾಲಿಸಬಹುದು. ಇದು ಮೊದಲು ಬೇಕಾಗಿದ್ದು. ಯಾವುದಾದ್ರೂ ದೈಹಿಕ ಸಮಸ್ಯೆಗಳಿದ್ರೆ ಅದಕ್ಕೆ ನಿಯಮಿತವಾಗಿ ಔಷಧಿಯನ್ನು ಸೇವಿಸುವುದು ಕೂಡ ತುಂಬಾ ಮುಖ್ಯ. ಅದು ಲಕ್ವ ಹೊಡೆಯೋದು, ಈ ರೀತಿಯ ಹಾರ್ಟ್ ಅಟ್ಯಾಕ್ ಆಗೋದು, ಈ ರೀತಿಯ ಸಮಸ್ಯೆಗಳನ್ನ ತಡೆಯುತ್ತೆ ಅನ್ನೋದನ್ನ ಎಲ್ಲ ಹಿರಿಯ ನಾಗರಿಕರು ನೆನ್ಪಿಟ್ಕೊಳ್ಬೇಕು. ಯಾರು ಮಧ್ಯವಯಸ್ಕರು ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಇದನ್ನ ಅವ್ರು ಮಾಡೋ ಹಾಗೆ ಮಾಡ್ಕೋಬೇಕು. ಆವಾಗ ಆಪ್ತ ಸಮಾಲೋಚನೆಯನ್ನ ನಾವು ತಡೆಗಟ್ಬಿಡ್ಬಹುದು.
1: ಹೌದು ಹೌದು,
0: ಅದು ಮೊದಲನೇದು. ಎರಡನೇದು, ನೀವು ಹೇಳಿದ ಹಾಗೆ ನಾನು ಹೇಳಿದ್ನಲ್ಲ, ಮಾತಾಡೋದಿಕ್ಕೆ ಜನ ಬೇಕಾಗಿದೆ. ಸೊ ನಮ್ಗೆ ದುಡ್ಡು ಕೊಟ್ಬಿಟ್ಟು ನಾವ್ ಏನ್ ಬೇಕಾದ್ರೂ ತಂದು ಕೊಡ್ಬಹುದು. ಈಗ ಒಂದೊಂದ್ ರೂಮ್ ಅಲ್ಲಿ ಒಂದೊಂದು ಟಿವಿ ಹಾಕ್ಸಿಟ್ಬಿಡ್ಬಹುದು, ಸುಲಭ. ಅಷ್ಟು 1000 ಕೊಟ್ಬಿಟ್ಟು ಟಿವಿ ಹಾಕ್ಸಿಡ್ಬಹುದು, ಕೇಬಲ್ ಬೇಕಾವ್ರಿಗೆ ಹಾಕ್ಸಿಡ್ಬಹುದು, ಮೊಬೈಲ್ ಒಬ್ಬೊಬ್ಬರಿಗೆ ಒಂದೊಂದು ಮೊಬೈಲ್ ಕೊಡಿಸ್ಬಿಡ್ಬಹುದು. ಕುತ್ಕೊಂಡು ಮಾತಾಡಿ ಅಂದ್ರೆ ನಮ್ಗೆ ಯಾರಿಗೂ ಟೈಮ್ ಇಲ್ಲ.
1: ಅದರಲ್ಲೂ ಈ ಮೊಬೈಲ್ ಬಂದ ಮೇಲಂತೂ ಪರಸ್ಪರ ಮಾತು, ಒಂದು ವಿಚಾರ ಹಂಚಿಕೊಳ್ಳುವಿಕೆ, ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ಎಲ್ಲಾನು ನಿಂತು ಹೋಗ್ಬಿಟ್ಟಿದೆ.
0: ಹೌದು, ಬಟ್ರೆ ಹಿರಿಯ ನಾಗರಿಕರಿಗೆ ಮೊಬೈಲ್ ಒಂದು ವರದಾನ ಆಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಅವರು ವಾಟ್ಸ್ಆಪ್, ಫೇಸ್ಬುಕ್ ಅದನ್ನೆಲ್ಲ ಕಲ್ತ್ಕೊಂಡು ತುಂಬಾ ಹಿರಿಯ ನಾಗರಿಕರು ತುಂಬಾ ಆಕ್ಟಿವ್ ಆಗಿ ಅದರಲ್ಲಿ ಪಾಲ್ಗೊಳ್ಳೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಾನು ಸ್ಮಾರ್ಟ್ ಟೆಕ್ನಾಲಜಿನ ನಾನು ನನ್ಗನ್ಸತ್ತೆ ಅವರಿಗೆ ಅದು ಹಿರಿಯ ನಾಗರಿಕರಿಗೆ ಅದೊಂದು ವರದಾನವೇ. ಬಟ್ ಆದ್ರೆ ಅವರು ಮಾತಾಡೋದ್ರಿಂದ, ಅವರು ನಮ್ಮ ಜೊತೆ ಸಮಾಜದ ಜೊತೆ ಮುಖತಃ ಮಾತನಾಡೋದ್ರಿಂದ ಸಮಾಜಕ್ಕೆ ಉಪಯೋಗ ಇದೆ. ಅದನ್ನ

0: ನಾವು ಕಳ್ಕೊಳ್ತಾ ಇದೀವಿ. ಅವರೆಲ್ಲರೂ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಮಗ್ನರಾಗೋದ್ರೆ ನಮ್ಮ ಮೊಮ್ಮಕ್ಕಳ ಜೊತೆಗೆ ನಮ್ಮ ಮಕ್ಕಳ ಜೊತೆಗೆ ಆಟ ಆಡೋರು, ನಮ್ಮ ಜೊತೆಗೆ ಮಾತನಾಡುವರು, ಏನೋ ಕತೆಗಳನ್ನ ಹೇಳುವರು, ಅವರ ಜೀವನ ಅನುಭವಗಳನ್ನ ಹಂಚಿಕೊಳ್ಳೋದು, ಇದು ನಮಗೆ ಉಪಯೋಗ ಆಗತ್ತೆ ಮುಂದೆ. ಹಾಗಾಗಿ ನಾವು ಮಾತಾಡ್ಬೇಕು. ಅವರಿಗೆ ಬೇಕು ಅಂತಲ್ಲ, ನಮಗೆ ಅದರಿಂದ ಲಾಭ ಸಿಗಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಪೀಳಿಗೆಯವರು ಖಂಡಿತವಾಗಿ ಒಂದು ದಿವಸಕ್ಕೆ 10 ನಿಮಿಷ ಮತ್ತೇನು ಅಲ್ಲ ಅವರವರ ತಂದೆ ತಾಯಿ ಜೊತೆಗೆ ಆ ಮಕ್ಕಳು ಮಾತಾಡ್ಬೇಕು ಅಂದ್ರೆ, ಈಗ ತುಂಬಾ ಸಲ ಜನ ಏನಂತಾರೆ, ನಮ್ಮ ಹೆಂಡತಿ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರೆ, ಅಥವಾ ಅತ್ತೆ ಮಾವ ಸೊಸೆ ಮಾಡ್ಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾರೆ. ಮಗಳು ಮಾಡಕ್ಕಾಗಲ್ಲ, ಮಗಳು ಗಂಡನ್ ಮನೇಲಿದ್ದಾರೆ, ಮಗ ಬರ್ತಾನೆ ಇವಾಗ ನನ್ ಜೊತೆಗೆ ಅಂತ ಹೇಳ್ತಾರೆ. ಹಾಗ್ ಮಾಡೋದಲ್ಲ, ಮಗ ಆಗ್ಲಿ ಮಗಳಾಗ್ಲಿ ತನ್ನ ಹೊತ್ತು ಹೆತ್ತು ಬೆಳೆಸಿದಂತ ತಂದೆ ತಾಯಿಗಳಿಗೆ ಕನಿಷ್ಠ ಒಂದು ದಿವಸಕ್ಕೆ ಇಷ್ಟು ಸಮಯ ಅಂತ ಹೇಳಿ ಅದಕ್ಕೆ ಮೀಸಲಿಟ್ಟು, ಈಗ ನಾವು ಸ್ನಾನಕ್ಕೆ 10 ನಿಮಿಷ ಮಾಡ್ಲೇಬೇಕು ಅಂತ ನಾವು ಇಟ್ಕೊಳ್ತೀವಿ, ಏನಾದ್ರೂ 10 ನಿಮಿಷ ತಪ್ಪಿಸಲ್ಲ ನಾವು, ಅದೇ ರೀತಿಯಲ್ಲಿ ಮೀಸಲಿಡಬೇಕು ಅಂತ ನನಗನ್ಸುತ್ತೆ. ಅದು ಮಕ್ಕಳ ಕರ್ತವ್ಯ, ಮತ್ತೆ ತಂದೆ ತಾಯಿಗಳು ಅಷ್ಟೇ ಅದನ್ನ ಡಿಮಾಂಡ್ ಮಾಡ್ಬೇಕು. ಹಿರಿಯ ನಾಗರಿಕರು ನೀವು ಅದನ್ನ ಆಗ್ರಹಿಸಬೇಕು, ಯಾಕಂದ್ರೆ ಹಿರಿಯ ನಾಗರಿಕರ ಅಕಸ್ಮಾತ್ ನನ್ನ ಮಗಂಗೆ ತುಂಬಾ ಕೆಲಸ, ಅಯ್ಯೋ ಮಗಳು ಡಾಕ್ಟರ್ ತುಂಬಾ ಕೆಲಸ ಅವಳಿಗೆ, ಅವಳು ಪರವಾಗಿಲ್ಲ ಬರ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಬರಲ್ಲ ಇಷ್ಟೋ ಸಲ ನನ್ನ ಹತ್ರ ಬರ್ಬೇಕಾದ್ರೆ. ಅವಾಗ ನಾನು ಹೇಳ್ತೀನಿ, ನೀವು ಹೇಳಿ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಆದ್ರೂ ಬರ್ಬೇಕು, ನನ್ನ ಜೊತೆ ಬರೋದ್ರಿಂದ ನನಗೆ ಸಂತೋಷವಾಗುತ್ತೆ ಅಂದ್ರೆ ತುಂಬಾ ಜನ ಮಕ್ಕಳು ಬರ್ತಾರೆ.
1: ಬರ್ತಾರೆ ಖಂಡಿತ. ಮತ್ತೆ ನೀವು ಹೇಳ್ದಂಗೆ ಮಕ್ಕಳ ಕರ್ತವ್ಯ ಕೂಡ ಹೌದು.
0: ಹೌದು ಖಂಡಿತ,
1: ಅದು ಗಂಡ್ ಮಕ್ಕಳೇ ನೋಡ್ಕೊಳ್ಳಿ ಹೆಣ್ ಮಕ್ಕಳೇ ನೋಡ್ಕೊಳ್ಳಿ ಅನ್ನುವಂತ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಇಲ್ಲಿ.
0: ಇಲ್ಲ ಇಲ್ಲ, ಯಾಕಂದ್ರೆ ಈಗ ಆಸ್ತಿ ಹಕ್ಕು ಎಲ್ಲರಿಗೂ ಬಂದಿದೆ.
1: ಹೌದು ಹೌದು ಹೌದು,
0: ನಾವು ಆಸ್ತಿ ಹಕ್ಕು ಅಂದಾಗ ನಾವು ಚೆನ್ನಾಗಿ ಜೋರಾಗಿ ಇಲ್ಲ ಎಲ್ಲರಿಗೂ ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಲ್ಲ, ಅಂದಮೇಲೆ ಆರೈಕೆಯಲ್ಲೂ ಕೂಡ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಸಮಾನವಾಗಿ ಪಾಲ್ಗೊಳ್ಬೇಕು ತಮ್ಮ ತಮ್ಮ ತಂದೆ ತಾಯಿಗಳ ಆರೈಕೆಯಲ್ಲಿ.
1: ಹೌದು ಹೌದು. ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ನಮಗೆ ಬರಬಾರದು. ನನ್ನ ವೃದ್ಧಾಪ್ಯ ಆರೋಗ್ಯಕರವಾಗಿರಬೇಕು, ದೈಹಿಕವಾಗಿನೂ ಆಯ್ತು ಮಾನಸಿಕವಾಗಿನೂ ಆಯ್ತು ಅಂದಾಗ ನಮ್ಮ ಜೀವನ ಶೈಲಿಯನ್ನ ಹೇಗೆ ಯಾವಾಗಿನಿಂದ ಮಾರ್ಪಡಿಸ್ಕೊಳ್ತಾ ಬರಬೇಕು?
0: ನಮ್ಮ ವಿಜ್ಞಾನದಲ್ಲಿ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಈ ಪರಿಕಲ್ಪನೆಯಲ್ಲಿ ಏನಂದ್ರೆ, ಇವಾಗ ತಂದೆ ತಾಯಿಯಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳೋಣ. ಹುಟ್ಟಿದ ಮಗು ನಡೆಯಕ್ಕೆ ಶುರು ಮಾಡಿದಾಗಿಂದ ಆ ಮಗುವಿನ ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತರೋದು ಮುಂದೆ ಆ ಮಗುವಿನಲ್ಲಿ ಸಕ್ಕರೆ ಕಾಯಿಲೆ ಬರೋದನ್ನ ತಡೆಗಟ್ಟುತ್ತೆ ಅನ್ನುವಂಥದ್ದು ಈ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ನ ಒಂದು ಪರಿಕಲ್ಪನೆ. ಈ ಹಿನ್ನೆಲೆಯಿಂದ ನಾವು ಮಾನಸಿಕ ಆರೋಗ್ಯವನ್ನು ಕೂಡ ನೋಡ್ಬೇಕು, ಯಾಕಂದ್ರೆ ಈಗ ನಾವು ಮನಸ್ಸನ್ನ ದೇಹವನ್ನ ವಿಂಗಡಿಸಿ ನೋಡುವಂತಹ ಕ್ರಮ ಇವಾಗ ತುಂಬಾ ಬದಲಾಗ್ಬಿಟ್ಟಿದೆ. ಯಾಕಂದ್ರೆ ಮನಸ್ಸು ಕೂಡ ದೇಹದೊಳಗೆ ಇರುವಂತಹ ಒಂದು ಅಂಗವೇ ಅಂತ ಆಗಿರೋದ್ರಿಂದ ಈ ಏನು ಪ್ರಿಪರೇಷನ್ ಸಿದ್ಧತೆ ಏನಿದೆ ಅದು ಮೊದಲಿನಿಂದಲೇ ಆರಂಭವಾಗಬೇಕು. ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈಗ 60 ವರ್ಷದಲ್ಲಿ 55 ವರ್ಷ ಅಷ್ಟೊತ್ತಿಗೆ ಅವರು ಮಂಡಿ ನೋವು ಅಂತ ಬರ್ತಾರೆ ತುಂಬಾ ಜನ. ಆವಾಗ ನಾವು ವಾಕಿಂಗ್ ಮಾಡಿ ನೀವು ಪ್ರತಿ ದಿವಸ 1 ಗಂಟೆ ನಡೀರಿ ಅಂತ ಅಂದ್ರೆ ಅವ್ರಿಗೆ
1: ಆಗ್ತಾರೆ,
0: ಅವ್ರಿಗೆ ಅಭ್ಯಾಸ ಇರಲ್ಲ. ಆವಾಗೇನು ಅವರಿಗೆ ಈಗ ಬೆಳಗ್ಗೆ ಎದ್ದು ನಾವು ಅವ್ರಿಗೆ ತಿಂಡಿ ಕಟ್ಟಬೇಕು ಅವ್ರಿಗೆ ಮಾಡ್ಬೇಕು ಅಂತ ಏನಿಲ್ಲ, ಆದ್ರೆ ಅವ್ರಿಗೆ ಆ ಅಭ್ಯಾಸವೇ ರೂಢಿಯೇ ಬೆಳೆದಿಲ್ಲ,
1: ರೂಢಿನೇ ಇರಲ್ಲ, ಮತ್ತೆ ದೇಹ ಪರ್ಮಿಟ್ಟು ಮಾಡಲ್ಲ ನೋವಿನಿಂದ.
0: ಕರೆಕ್ಟ್. ಹಾಗಾಗಿ ನನ್ಗೆ ಏನನ್ಸುತ್ತೆ ಅಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಮೊದಲಲ್ಲಿ ಹೇಳಿದ 4 ನಿಯಮಿತವಾದ ಆಹಾರ ಸೇವನೆ, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದು, ಅದ್ರ ಜೊತೆಗೆ ವ್ಯಾಯಾಮ ಮಾಡೋದು, ಒಂದು ಕನಿಷ್ಠ 1/2 ಗಂಟೆ ಪ್ರತಿ ದಿವಸ ವ್ಯಾಯಾಮ ಮಾಡೋದು, ಮತ್ತೆ ರಾತ್ರಿ ಸುಖಕರವಾದ ನಿದ್ರೆ. ಆ ನಿದ್ರೆ ಬರಲ್ಲ ನಮ್ಗೆ ಮಲ್ಕೊಂಡ್ರೆ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ನಾಳೆ ಏನೇ ಜವಾಬ್ದಾರಿ ಇರ್ಲಿ ಅದನ್ನ ಪಕ್ಕಕ್ಕಿಟ್ಟು ಇವತ್ತೇನ ನಿದ್ರೆಯನ್ನ ನಾನು ಮಾಡ್ತೀನಿ ಅಂತ ಹೇಳಿ ನಿದ್ರೆಯನ್ನ ತನ್ನ ಗುರಿಯಾಗಿ ಮಾಡ್ಕೊಳ್ಬೇಕು. ಸುಖ ನಿದ್ರೆ ಏನಿದೆ ಅದಕ್ಕೆ ನಾವು ಗೌರವ ಕೊಡಬೇಕು. ಆವಾಗ ತನ್ನಿಂತಾನೆ ಹಲವು ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ಈ 4 ಸೂತ್ರಗಳನ್ನ ಅವರು ಅನುಸರಿಸಿದ್ರೆ ಪ್ರತಿಯೊಬ್ರು ಸಾಕಷ್ಟು ಕಾಯಿಲೆಗಳನ್ನ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಇದು ಮೊದಲಿನಿಂದ ಬೆಳಿಬೇಕು. ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನ ಬೆಳೆಸಬೇಕು. ಬರೀ ನಾವು ಹಿರಿಯರಾಗಿ ನಾವು ಮಾತ್ರ ಪಾಲಿಸೋದಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಆ ಶಿಸ್ತನ ಪಾಲಿಸಿ ಅವರಿಗೆ ಇದು ಈ ತರ ಪಾಲಿಸಬೇಕು ಅನ್ನುವಂತಹ ಪ್ರಾಯೋಗಿಕ ಮಾದರಿಯನ್ನ ಹಾಕೊಟ್ರೆ ಅವರ ವೃದ್ಧಾಪ್ಯ, ಯಾಕಂದ್ರೆ ನಾವೆಲ್ಲರೂ ಮಕ್ಕಳು ಏನ್ ಮಾಡ್ತಾರೆ ಮುಂದೆ, ಮಕ್ಕಳು ಹೇಗಿರ್ತಾರೆ ಮುಂದೆ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಲ್ಲ. ಸೊ ಮಕ್ಕಳು ವಯಸ್ಸಾದಾಗ ಕೂಡ ಇವು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವಂತಹ ಚಿಂತನೆ ನಮ್ಮಲ್ಲಿ ಇರ್ಬೇಕು.
1: ಅದನ್ನ ಮುಂಚಿಂದನೇ ಅವ್ರಿಗೆ ಹಾಕೊಟ್ಬಿಟ್ರೆ ಅದೇ ಕ್ರಮ ಮುಂದುವರಿತದೆ
0: ಖಂಡಿತ.
1: ಮತ್ತೆ ಈ ವೃದ್ಧಾಪ್ಯದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ನಾವು ಹೇಳ್ತೀರಿ. ಇದರ ಜೊತೆಗೆ ಉತ್ತಮ ಪುಸ್ತಕಗಳ ಓದುವಿಕೆ, ಒಂದು ಸತ್ಸಂಗ, ಒಂದು ಧ್ಯಾನ,
0: ಹವ್ಯಾಸಗಳು, ಯಾವುದೇ ರೀತಿಯ ಹವ್ಯಾಸಗಳು, ಧ್ಯಾನವನ್ನು ಅಷ್ಟೇ. ನೀವು ಧ್ಯಾನವನ್ನ ಕಲಿತು ಪ್ರಾಣಾಯಾಮ ಕಲಿತು ಯೋಗಾಭ್ಯಾಸಕ್ಕೆ ನಿಮ್ಗೆ ಪ್ರತಿ ದಿವಸ ಹೋಗಕ್ಕೆ ಸಾಧ್ಯ ಆದ್ರೆ ತುಂಬಾ ಸಂತೋಷ, ಮಾಡಿ, ಅದು ಒಳ್ಳೇದೇ. ಒಂದು ಆ ಗುಂಪು ಸಿಗತ್ತೆ, ಅದು ತುಂಬಾ ಒಳ್ಳೇದೇ. ಅಕಸ್ಮಾತ್ ಹಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವುದೇ ಒಂದು ಆಸಕ್ತಿ ಪೂರ್ಣ ಚಟುವಟಿಕೆಯನ್ನ ತೆರೆದ ಮನಸ್ಸಿನಿಂದ ಮಾಡಿದ್ರೆ ಆವಾಗ ತನ್ನಿಂತಾನೆ ಮನಸ್ಸು ಏಕಾಗ್ರಗೊಳ್ಳುತ್ತೆ, ಆ ಕ್ರಿಯೆಯೂ ಕೂಡ ಧ್ಯಾನವೇ ಆಗತ್ತೆ. ಅಂದ್ರೆ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಪಕ್ಕದಲ್ಲೇ ಹಾಕೊಂಡು ನಾವು ದಿವಸ ಒಂದ್

0: ಬ್ಯಾಟೆ ಶಟ್ಲ್ ಆಡ್ತಿದ್ದೀವಿ ಅಂತ ಅನ್ಕೊಂಡ್ರೆ ಆ ಶಟ್ಲ್ ಆಡ್ಬೇಕಾದ್ರೆ ಆ ಕಾರ್ಕ್ ಎಲ್ಲಿ ಹೋಗುತ್ತೆ, ಬ್ಯಾಟ್ ಎಲ್ಲಿ ಹೋಗುತ್ತೆ, ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸಹಜವಾಗಿ ಆ ಒಂದು ಗಂಟೆಯು ಕೂಡ ನಿಮಗೆ ಧ್ಯಾನದ ಏನು ಪ್ರಯೋಜನ ಇರುತ್ತೆ ಅದನ್ನೇ ಕೊಡುತ್ತೆ.
1: ಧ್ಯಾನದ ಜೊತೆ ಜೊತೆಗೆ ದೈಹಿಕ ಕಸರತ್ತು ಆಗುತ್ತೆ ಅದರ ಜೊತೆ.
0: ಖಂಡಿತ ಖಂಡಿತ.
1: ಆಯ್ತು ಡಾಕ್ಟರ್ ಪವಿತ್ರ ಅವರೇ, ವೃದ್ಧಾಪ್ಯ ಅನ್ನೋದು ಒಂದು ಶಾಪ ಅಲ್ಲ, ಅದನ್ನ ನಾವು ವರವಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚಿಂತನೇ ನಾವು ಒಂದು ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತಂದ್ಕೊಳ್ಬೇಕು ಮತ್ತೆ ಉತ್ತಮ ಹವ್ಯಾಸಗಳನ್ನ ಜೋಡಿಸ್ಕೊಳ್ಬೇಕು. ನಾಳೆ ನಂದು ವೃದ್ಧಾಪ್ಯ ಬಂದೇ ಬರ್ತದೆ ಅನ್ನುವ ಒಂದು ಮಾನಸಿಕ ಸಿದ್ಧತೆಯಲ್ಲಿ ನಾವು ಮಧ್ಯ ವಯಸ್ಸಿನಿಂದನೇ ರೆಡಿ ಆದಾಗ ವೃದ್ಧಾಪ್ಯವನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡ್ತೀವಿ.
0: ಸಾವಿನ ಭಯವನ್ನು ಕೂಡ ನಾವು ಎದುರಿಸಬೇಕು ಈ ವಯಸ್ಸಿನಲ್ಲಿ. ಹಾಗಾಗಿ ಸಾವಿನ ಭಯದ ಬಗ್ಗೂ ಕೂಡ ನಾವು ಸಾಹಿತ್ಯವನ್ನ ಓದೋದ್ರಿಂದ ನಮ್ಗೆ ಮತ್ತಷ್ಟು ಆ ಭಯ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕು.
1: ಮುಖ್ಯವೇ
0: ಜೈನ ಸಾಹಿತ್ಯವನ್ನ ಓದಿದ್ರೆ ಪ್ರತಿ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುನ್ನಡಿತಾನಷ್ಟೇ ಜೀವಿ. ಹಾಗಾಗಿ ಸಂಪೂರ್ಣವಾಗಿ ನಾಶ ಅನ್ನೋದು ಜೈನ ಸಾಹಿತ್ಯದಲ್ಲಿ ಆಗೋದಿಲ್ಲ. ಸೊ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುಂದುವರೆದಾಗ ಅವನು ಮತ್ತೆ ಮೇಲಕ್ಕೇರ್ತಾ ಹೋಗ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅಂದ್ಕೊಂಡು ಪ್ರಬುದ್ಧ ಮನಸ್ಸಿನಿಂದ ಅದನ್ನ ಸ್ವೀಕರಿಸಿದ್ರೆ ಸಾವಿನ ಭಯವೂ ಕೂಡ ಯಾರಿಗೂ ಇರೋದಿಲ್ಲ ಅಂತ ನಂಗನ್ಸ.
1: ಬಹಳಷ್ಟು ಉತ್ತಮವಾದ ಸಲಹೆಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ತಾವು ನೀಡಿದಿರಿ. ಧನ್ಯವಾದಗಳು ಡಾಕ್ಟರ್ ಪವಿತ್ರ ಅವರೇ.
0: ನಮಸ್ಕಾರ ಮೇಡಮ್.
2: ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಇದುವರೆಗೂ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಕುರಿತಾಗಿ ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳೋಣ. ಭಾರತವು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಮಸಾಲೆಗಳ ಅತಿದೊಡ್ಡ ಉತ್ಪಾದಕ, ಗ್ರಾಹಕ ಮತ್ತು ರಫ್ತುದಾರ ರಾಷ್ಟ್ರ ಎನಿಸಿಕೊಂಡಿದೆ. ಆಹಾರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳ ಎರಡನೆಯ ಅತಿದೊಡ್ಡ ಉತ್ಪಾದಕ ಮತ್ತು ವಿಶ್ವದ ಅತಿದೊಡ್ಡ ಹಾಲಿನ ಉತ್ಪಾದಕ ಎಂದು ಹೆಸರು ಗಳಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮ ನಿರ್ಭರ ಭಾರತ ಅಭಿಯಾನದಂತಹ ಕಾರ್ಯಕ್ರಮ ಸರ್ಕಾರವು ದೇಶದಲ್ಲಿನ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ನಿರ್ಧರಿಸಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ ಸ್ಥಳೀಯರಿಗೆ ಧ್ವನಿ ಅಭಿಯಾನದಿಂದ ಸ್ಫೂರ್ತಿ ಪಡೆದು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜೂನ್ 29, 2020 ಆರಂಭಿಸಲಾಯಿತು. ಇದು ಕೇಂದ್ರೀಯ ಅನುದಾನಿತ ವಲಯದ ಯೋಜನೆಯಾಗಿದ್ದು ದೇಶದ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ವೈಯಕ್ತಿಕ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ವಲಯದ ಕಾನೂನುಬದ್ಧಗೊಳಿಸುವಿಕೆಯನ್ನು ಉತ್ತೇಜಿಸುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದೆ.

ಭಾರತ ಸರ್ಕಾರದ ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯ ದೇಶದಲ್ಲಿ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳನ್ನು ಮೇಲ್ದರ್ಜೆಗೆ ಏರಿಸುವಿಕೆಗಾಗಿ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸಲು ಕೇಂದ್ರ ಪ್ರಾಯೋಜಿತ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜಾರಿಗೆ ತಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಉತ್ಪಾದಕರ ಸಹಕಾರ ಸಂಘಗಳಂತಹ ಕೃಷಿ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಗುಂಪುಗಳನ್ನು ಬೆಂಬಲಿಸಲು ಈ ಯೋಜನೆ ವಿಶೇಷ ಒತ್ತು ನೀಡಿದೆ. ಈ ಯೋಜನೆಯನ್ನು ಕಿರು ಉದ್ಯಮಗಳು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸಲು ಮತ್ತು ಈ ಉದ್ಯಮಗಳ ಉನ್ನತೀಕರಣ ಮತ್ತು ನಿಯಮಬದ್ಧಗೊಳಿಸುವಿಕೆಯನ್ನು ಬೆಂಬಲಿಸುವಲ್ಲಿ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ವೈಯಕ್ತಿಕ ಉದ್ಯಮಿಗಳಿಗೆ ಮತ್ತು ಗುಂಪುಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು, ಬೆಲ್ಲ, ಬೇಕರಿ ಉತ್ಪನ್ನಗಳು ಸೇರಿದಂತೆ ವಿವಿಧ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಶೇಕಡ 50 ಅಥವಾ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 6 ಲಕ್ಷ ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪಾಲು 9 ಲಕ್ಷ ರೂಪಾಯಿಗಳು. ಈ ಸಹಾಯಧನವು ವೈಯಕ್ತಿಕ ಉದ್ದಿಮೆದಾರರಿಗೆ ಶೇಕಡ 35 ಸಬ್ಸಿಡಿಯೊಂದಿಗೆ, ಕರ್ನಾಟಕ ಸರ್ಕಾರದಿಂದ ಶೇಕಡ 15 ಹೆಚ್ಚುವರಿ ಟಾಪ್ ಅಪ್ ಸಬ್ಸಿಡಿಯೊಂದಿಗೆ ದೊರೆಯುತ್ತದೆ. ಸ್ವಸಹಾಯ ಸಂಘಗಳಿಗೆ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಪ್ರಾಥಮಿಕ ಬಂಡವಾಳವಾಗಿ 40,000 ರೂಪಾಯಿಗಳವರೆಗೆ ಹಾಗೂ ಸಂಘಗಳಿಗೆ 4 ಲಕ್ಷದವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಆಹಾರ ಸಂಸ್ಕರಣಾ ಕೈಗಾರಿಕೆಯ ಹಾಲಿ ಅಸಂಘಟಿತ ವಲಯದಲ್ಲಿರುವ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸುವುದು ಹಾಗೂ ವಲಯದ ನಿಯಮಬದ್ಧಗೊಳಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ FPOಗಳು, ಸ್ವಸಹಾಯ ಗುಂಪುಗಳು ಹಾಗೂ ಉತ್ಪಾದಕರ ಸಹಕಾರ ಸಂಘಗಳಿಗೆ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಈ ಯೋಜನೆ ತುಂಬಾ ಸಹಕಾರಿಯಾಗಿದೆ. ಹಾಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, FPOಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿಗಳ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಸರಬರಾಜು ಸರಪಳಿಯೊಂದಿಗೆ ಏಕೀಕರಣಗೊಳಿಸುವುದು, ಈಗಿರುವ 2 ಲಕ್ಷ ಉದ್ದಿಮೆಗಳನ್ನು ಔಪಚಾರಿಕ ಚೌಕಟ್ಟಿನೊಳಗೆ ಸೇರಿಸಲು ಬೆಂಬಲ ಒದಗಿಸುವುದು, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಹಾಗೂ ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳ ದೊರವಿಕೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆಯೇ ಸಂಸ್ಥೆಗಳನ್ನು ಬಲಪಡಿಸುವುದು, ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಶೋಧನೆ ಹಾಗೂ ತರಬೇತಿಯನ್ನು ಬಲಪಡಿಸುವುದು, ಉದ್ಯಮಿಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲವನ್ನು ದೊರೆಯುವಂತೆ ಮಾಡುವುದು ಇದರ ಇನ್ನಿತರ ಉದ್ದೇಶಗಳು. ಈ ಯೋಜನೆಗೆ ಕೇಂದ್ರ ಸರ್ಕಾರ 5 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದೆ. ಈ ಯೋಜನೆಯಡಿ ಬರುವ ವೆಚ್ಚಗಳನ್ನು 1 ಜಿಲ್ಲೆ 1 ಉತ್ಪನ್ನ, ಕಚ್ಚಾ ವಸ್ತುಗಳ ಖರೀದಿ, ಸಾಮಾನ್ಯ ಸೇವೆಗಳು ಹಾಗೂ ಉತ್ಪನ್ನಗಳ ಮಾರ್ಕೆಟಿಂಗ್, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು 1 ಜಿಲ್ಲೆ 1 ಉತ್ಪನ್ನ ODOP ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತದೆ. ಈ ಯೋಜನೆಗೆ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಬೆಂಬಲ ಹಾಗೂ ಮೂಲಭೂತ ಸೌಕರ್ಯದ ಸರಿಹೊಂದಿಕೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ. 1 ಜಿಲ್ಲೆಯಲ್ಲಿ ಉತ್ಪನ್ನದ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಲಸ್ಟರ್ಗಳು ಇರಬಹುದು. 1 ರಾಜ್ಯದಲ್ಲಿ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ನೆರೆಯ ಜಿಲ್ಲೆಗಳನ್ನು ಒಳಗೊಂಡಂತಹ ODOP ಉತ್ಪನ್ನದ ಕ್ಲಸ್ಟರ್ ಕೂಡ ಇರಬಹುದಾಗಿದೆ. ವೈಯಕ್ತಿಕ ಅಥವಾ ಗುಂಪು ವರ್ಗದ ಕಿರು ಉದ್ಯಮಗಳಿಗೆ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35 ಸಾಲ ಸಂಬಂಧಿತ ಸಬ್ಸಿಡಿಯನ್ನು ಪ್ರತಿ ಯೂನಿಟ್ಗೆ 10 ಲಕ್ಷ ರೂಪಾಯಿ ಮಿತಿಯೊಂದಿಗೆ ನೀಡಲಾಗುವುದು. ಫಲಾನುಭವಿಯ ಕೊಡುಗೆಯು ಯೋಜನಾ ವೆಚ್ಚದ ಕನಿಷ್ಠ ಶೇಕಡ 10 ಆಗಿರಬೇಕು ಮತ್ತು ಉಳಿದ ಮೊತ್ತವನ್ನು ಬ್ಯಾಂಕ್ನಿಂದ ಸಾಲವಾಗಿ ಪಡೆಯಬೇಕು. ಮೂಲ ಬಂಡವಾಳಕ್ಕಾಗಿ ಸ್ವಸಹಾಯ ಗುಂಪುಗಳಿಗೆ, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ, ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಖರೀದಿಗಾಗಿ 40,000 ರೂಪಾಯಿಗಳವರೆಗೆ ಮೂಲ ಬಂಡವಾಳ, ಪ್ರತಿ ಸ್ವಸಹಾಯ ಗುಂಪುಗಳಿಗೆ ಗರಿಷ್ಠ 4 ಲಕ್ಷ ರೂಪಾಯಿ ಒಳಪಟ್ಟಿರುತ್ತದೆ. 1 ಜಿಲ್ಲೆ 1 ಉತ್ಪನ್ನ ಯೋಜನೆಯಡಿ ಉತ್ಪನ್ನಗಳಲ್ಲಿ ತೊಡಗಿರುವ ಘಟಕಗಳಿಗೆ ಬೀಜ ಬಂಡವಾಳವನ್ನು ನೀಡುವಲ್ಲಿ ಆದ್ಯತೆಯನ್ನು ನೀಡಲಾಗುವುದು. ಎಲ್ಲ ಸದಸ್ಯರು ಆಹಾರ ಸಂಸ್ಕರಣೆಯಲ್ಲಿ ಭಾಗಿಯಾಗುವಂತಿಲ್ಲ, ಆದ್ದರಿಂದ ಒಕ್ಕೂಟಗಳ ಮಟ್ಟದಲ್ಲಿ ಮೂಲ ಬಂಡವಾಳವನ್ನು ಒದಗಿಸಲಾಗುತ್ತದೆ. ಈ ವಿನೂತನ ಯೋಜನೆಗೆ ಯಾರೆಲ್ಲ ಅರ್ಹರು ಎಂದರೆ, ರೈತ ಉತ್ಪಾದಕ ಸಂಸ್ಥೆ, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಘಗಳು, ಅಸ್ತಿತ್ವದಲ್ಲಿರುವ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಹೊಸ ಘಟಕಗಳು, 1 ಜಿಲ್ಲೆ 1 ಉತ್ಪನ್ನಕ್ಕಾಗಿ ಮಾತ್ರ ಬೆಂಬಲವಾಗಿರುತ್ತದೆ. ಕನಿಷ್ಠ ವಿದ್ಯಾರ್ಹತೆ ಯಾವುದು ಬೇಕಾಗಿಲ್ಲ. ಅರ್ಜಿದಾರರು ಉದ್ಯಮದ ಮಾಲೀಕತ್ವದ ಹಕ್ಕನ್ನು ಅಥವಾ ಪಾಲುದಾರಿಕೆ ಸಂಸ್ಥೆಯನ್ನು ಹೊಂದಿರಬೇಕು. ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಪ್ರಯೋಜನಗಳನ್ನು ಆಯ್ಕೆ ಮಾಡಲು 4 ವಿಭಿನ್ನ ರೀತಿಯ ಅರ್ಜಿ ನಮೂನೆಗಳಿವೆ. ಆಫ್ಲೈನ್ ಅರ್ಜಿಗಳ ಸಂಬಂಧ ಸಹಕಾರಿ ಸಂಘಗಳು ಸಾಮಾನ್ಯ ಮೂಲಸೌಕರ್ಯ ಮತ್ತು

0: ಪಡೆಯಲು ಪ್ರತ್ಯೇಕ ನಮೂನೆಗಳು ಇವೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಕುರಿತು ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ಧನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ: ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟುಕುವ ದರದ ಔಷಧಗಳನ್ನು

0: ಏಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. 75%ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ಧ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ NDMC ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟ್ರದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರೀ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು 100 ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ

0: ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು, ಮುಂಬೈ, ರಾಯಗಡ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ, ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿ ಇರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ, ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು, ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ಧ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಇಂದಿನ ಸ್ವರ ಮಾಧುರ್ಯದಲ್ಲಿ ಅಜಯ್ ವಾರಿಯರ್ ಅವರು ಹಾಡಿರುವ ಶರಣರ ವಚನಗಳನ್ನು ಕೇಳುವಿರಿ. ಮೊದಲಿಗೆ ಅಮರಗುಂಡದ ಮಲ್ಲಿಕಾರ್ಜುನ ಅವರ ವಚನ, ಕಾಯವೆಂಬ ಪಟ್ಟಣಕ್ಕೆ

0: ಇದುವರೆಗೆ ಅಜಯ್ ವಾರಿಯರ್ ಅವರು ಹಾಡಿರುವ ಶರಣರ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ, ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಅರ್ಚನಾ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಿಷಡ್ ವರ್ಗಗಳ ವಿಚಾರವಾಗಿ ಒಂದೆರಡು ಮಾತನಾಡುತ್ತಾ ಕಾರ್ಯಕ್ರಮದ ಜೊತೆ ಸಾಗೋಣ. ಘನ್ನ ವೈರಿಗಳಾರು ನಿನ್ನೊಳಗೆ ಅಡಗಿರಲು, ಇನ್ನೇನು ನಿನ್ನ ಹೊರಗೆ ಚೆಂಗಾವಲಿರಿಸಿ, ಮುನ್ನ ಬಂಧಿಸು ನಿನ್ನೊಳಿಹ ಆರು ಕುನ್ನಿಗಳ, ನಿನ್ನೊಳ ಹೊರಗು ಶಾಂತಿ ಮಂಕುಮನವೆ. ಇದು ಹಳ್ಳೇರಾವ ಕೆಂಬಾವಿಯವರ ಮಾತುಗಳು. ಹೌದು, ಹೊರಗಿನ ವೈರಿಗಳಿಗಿಂತ ಒಳವೈರಿಗಳನ್ನು ಅಥವಾ ಅರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿ ಇಡುವುದು ಜೀವನದಲ್ಲಿ ತುಂಬಾನೇ ಮುಖ್ಯ. ಮೊದಲನೆಯದಾಗಿ, ವಿವೇಕವನ್ನು ಕುಗ್ಗಿಸುವಂಥದ್ದು ಅಥವಾ ಕಂಡದ್ದನ್ನು ಬಯಸುವಂಥದ್ದೇ ಕಾಮ. ಇಲ್ಲಿ ಮನಸ್ಸನ್ನು ನಿಗ್ರಹಿಸದವನಿಗೆ ಅದರ ದಾಹ ಹೆಚ್ಚಾಗ್ತಾ ಹೋಗ್ತದೆ, ನಿಗ್ರಹಿಸುವವನಿಗೆ ಶಾಶ್ವತ ನೆಮ್ಮದಿಯ ಪರಿಚಯವಾಗ್ತದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಕ್ಕಾಗಿ ಪಿ ಸುಶೀಲಾ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ. ವಿಜಯ ನಾರಸಿಂಹ ಅವರ ರಚನೆಯ ಈ ಗೀತೆಗೆ ಸಂಗೀತ ಎಂ ರಂಗರಾವ್ ಅವರದು.

ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ. ಇದು ವಿಶ್ವಾಸವನ್ನು ತಗ್ಗಿಸುತ್ತದೆ. ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಾರದು ಎಂಬ ಮಾತಿದೆ. ಒಮ್ಮೆ ಕೋಪದಲ್ಲಿ ಆಡಿದ ಮಾತನ್ನು ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಕ್ರೋಧವನ್ನು ನಿಗ್ರಹಿಸಿ ಆಗುವ ಅನಾಹುತವನ್ನು ತಪ್ಪಿಸುವುದು ಉತ್ತಮ ಅಲ್ವೇ? ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಅಶ್ವಮೇಧ ಚಿತ್ರದ ಗೀತೆ, ಸಾಹಿತ್ಯ ದೊಡ್ಡರಂಗೇಗೌಡ ಮತ್ತು ಸಂಗೀತ ಸಂಗೀತರಾಜ ಅವರದು.

ಹೊರ ಎಳೆಯರು ಕ್ಷತ್ರ ತೇಜದ ಕತ್ತಿ ಇರಿದು ಕುಳ ರಾಕ್ಷಸರ ಕೊಚ್ಚ

ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ. ಇದು ಶಾಂತಿಗೆ ಸಂಚಿಕಾರ ತರುವ ವಿಷಯ. ಮೋಹ ಮರ್ಯಾದೆಯನ್ನು ಕೂಡ ಕೆಡಿಸುತ್ತದೆ. ಆದ್ದರಿಂದ ಈ ಜಗತ್ತನ್ನೇ ಒಂದು ದಿನ ಬಿಟ್ಟು ಹೋಗುವ ಈ ಜೀವಕ್ಕೆ ಯಾವುದರಲ್ಲೂ ಅತಿಯಾದ ಮೋಹ ಇರಕೂಡದು ಅಲ್ವೇ? ಒಂದು ಮೊಟ್ಟೆಯ ಕತೆ ಚಿತ್ರಕ್ಕಾಗಿ ಸೂರಜ್ ಸಂತೋಷ್ ಮತ್ತು ಮೃದುಲಾ ಮುಕುಂದನವರು ಹಾಡಿರುವ ರಾಜ್ಬಿ ಶೆಟ್ಟಿಯವರ ರಚನೆ, ಸಂಗೀತ ನೀಡಿದ್ದಾರೆ ಮೃದುಲಾ ಮುಕುಂದನ್.

ದೊರೆತರೆ ಇನ್ನಷ್ಟು ದೊರೆಯಲೆಂಬುದೇ ಲೋಭ. ಇದು ನಮ್ಮನ್ನು ಸ್ವಾರ್ಥದಲ್ಲಿ ಮುಳುಗಿಸುತ್ತದೆ, ಜಿಪುಣತನವನ್ನು ಬೆಳೆಸುತ್ತದೆ, ಪರೋಪಕಾರ ಮಾಡುವ ಮನಸ್ಸೇ ಇಲ್ಲದಂತೆ ಮಾಡುತ್ತದೆ. ಲೋಭದಿಂದ ಬುದ್ಧಿ ತಪ್ಪುತ್ತದೆ, ಲೋಭ ಅತ್ಯಾಶೆಯನ್ನುಂಟು ಮಾಡುತ್ತದೆ. ಆದ್ದರಿಂದ ಅಂಥ ಬಾಯಾರಿಕೆಯನ್ನು ನಾವು ತ್ಯಜಿಸುವುದೇ ಉತ್ತಮ ಅಲ್ವೇ? ಕೋತಿಗಳು ಸರ್ ಕೋತಿಗಳು ಚಿತ್ರಕ್ಕಾಗಿ ಹೇಮಂತ್ ಕುಮಾರ್, ರಮೇಶ್ ಚಂದ್ರ ಮತ್ತು ಶಂಕರ್ ಶಾನ್ಭೋಗ್ ಅವರು ಹಾಡಿರುವ ಗೀತೆ, ರಚನೆ ಬಿ ಆರ್ ಲಕ್ಷ್ಮಣರಾವ್, ಸಂಗೀತ ಹಂಸಲೇಖ ಅವರದು.

ನಾನು ನನ್ನದು ತನ್ನ ಬಳಿ ಮಾತ್ರ ಇದೆ ಎಂಬುದೇ ಮದ. ಮದ ನಮ್ಮ ಆಯಸ್ಸನ್ನೇ ಕಿರಿದಾಗಿಸುತ್ತದೆ. ಮದವೇರಿದ ಮನುಷ್ಯನು ಆಡುವ ಮಾತುಗಳಿಗೆ ಕೆಲವೊಮ್ಮೆ ಅರ್ಥವೇ ಇರುವುದಿಲ್ಲ. ಏನೆಂದರೂ ತಾನೇ ಸರಿ ಎಂದು ವಾದಿಸುತ್ತಾನೆ. ಆದ್ದರಿಂದ ಅತಿಯಾದ ಮದ ಎಂದಿಗೂ ಒಳ್ಳೆಯದಲ್ಲ. ಗಡಿಬಿಡಿ ಗಂಡ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ತನ್ನಲ್ಲಿರುವುದು ಬೇರೊಬ್ಬನಲ್ಲೂ ಇದೆ ಎಂದಾಗ ಕೆಲವರಿಗೆ ಹುಟ್ಟುವುದು ಮಾತ್ಸರ್ಯ. ಇದು ಹಗೆತನವನ್ನ ವರ್ಧಿಸುತ್ತದೆ. ತನ್ನೊಡಲ ಕಿಚ್ಚು ತನ್ನನ್ನೇ ಸುಡುವುದಲ್ಲದೆ ನೆರೆಮನೆಯನ್ನು ಸುಡುವುದಿಲ್ಲ ಎಂಬುದೇ ಸತ್ಯ. ಆದ್ದರಿಂದ ನಮ್ಮೊಳಗಿರುವ ಅರಿಷಡ್ವೈರಿಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರವನ್ನು ತೊರೆಯಬೇಕೇ ಹೊರತು ಹೊರಗಿನ ಶತ್ರುಗಳನ್ನು ದೂರ ಕೊಡದು ಅಲ್ವೇ? ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಾಂತಾರ ಚಿತ್ರದಿಂದ ವೆಂಕಟೇಶ್ ಡಿಸಿ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ, ತ್ರಿಲೋಕ್ ತ್ರಿವಿಕ್ರಮ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಿ ಅಜನೀಶ್ ಲೋಕನಾಥ್ ಅವರದು.

0: ಸಂಯೋಜಿತ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಪೀಸೆ ಪ್ಯಾರ್ ಎಫ್ ಸೆ ಫರಾರ್ ಚಿತ್ರಕ್ಕಾಗಿ ರಾಣಿ ಇಂದ್ರಾಣಿ ಶರ್ಮಾ, ರಾಹುಲ್ ಜೈನ್ ಮತ್ತು ಅಜಯ್ ಕೇಸ್ವಾನಿ ಅವರು ಹಾಡಿರುವ ಗೀತೆ. ಸಾಹಿತ್ಯ ಸಂಜೀವ್ ಚತುರ್ವೇದಿ ಮತ್ತು ಸಂಗೀತ ಸಂಜೀವ್ ಅಜಯ್ ಅವರದು.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ವಿಶಾಲ್ ಮಿಶ್ರಾ ಮತ್ತು ಅಸೀಸ್ ಕೌರ್ ಅವರು ಹಾಡಿರುವ ನೋಟ್ಬುಕ್ ಚಿತ್ರದ ಗೀತೆ, ಅಕ್ಷಯ್ ತ್ರಿಪತಿ ಅವರ ರಚನೆಗೆ ಸಂಗೀತ ವಿಶಾಲ್ ಮಿಶ್ರಾ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಾಹು ಚಿತ್ರಕ್ಕಾಗಿ ಎಲಿಜಾ ಮೆಂಡೋನ್ಸಾ, ರವಿ ಮಿಶ್ರಾ ಮತ್ತು ಶಂಕರ್ ಮಹಾದೇವನ್ ಅವರು ಹಾಡಿರುವ ಗೀತೆ. ಮನೋಜ್ ಜಾಧವ್ ಅವರ ಸಾಹಿತ್ಯಕ್ಕೆ ಶಂಕರ್ ಎಹಸಾನ್ ಲಾಯ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಮೂರು ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ.
0: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ

0: ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಮೊದಲು ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಹೆಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಹೆಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಹೆಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು, ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು, ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು, ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆಯಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150 ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು

0: ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಡಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಈವರೆಗೆ 214,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 145,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು, 11,38,521 ಎಲೆಕ್ಟ್ರೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಪ್ರಕ್ರಿಯೆಯು 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾಗೂ ತೂಕು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಘಜಲ್ಸ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಬಿದಾ ಪರ್ವೀನ್ ಅವರು ಹಾಡಿರುವ ಹಸ್ರತ್ ಅಮೀರ್ ಖುಸ್ರು ಅವರ ರಚನೆಗಳನ್ನು ಕೇಳುವಿರಿ. ಮೊದಲಿಗೆ ಚಾಪ್ ತಿಲಕ್.

0: ಗಝಲ್ಸ್ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನೋಡು, ಇದೇ ನನ್ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
7: ಆತ್ಮೀಯ ಕೇಳುಗರೆ, ಎನಪೊಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8:00 AM. ನಾಳಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಬಗ್ಗೆ ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಎನಪೊಯ ಮೆಡಿಕಲ್ ಕಾಲೇಜಿನ ಅನಸ್ತೇಶಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪೊಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ತಪ್ಪದೇ ಕರೆ ಮಾಡಿ. ಎನಪೊಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8:00 AM.

0: ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ, ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಕೆಳಗರೆ ಇಂದಿನ ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಶಿಕ್ಷಕರು ಡಾಕ್ಟರ್ ಮಧುಸೂದನ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ್ ಹೆಗ್ಡೆ ಮತ್ತು ಅನ್ನಪೂರ್ಣ, 5:45 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿಯಲ್ಲಿ ಖೇತ್ ಬಚಾವೋ ಅಭಿಯಾನ ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಣೆ ಅನುಭವ ಕುರಿತು ಪುಣಚದ ದಿವಾಕರ ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ರಜನಿ ಭಟ್, ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. 7:45 ಚಿತ್ರಗೀತೆಗಳು, 8:00 ಯುವವಾಣಿಯಲ್ಲಿ ಗೌತಮ್ ಕೃಷ್ಣ ದೆಂತಾಜೆ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ, ಪಕ್ಕವಾದ್ಯದಲ್ಲಿ ವಯಲಿನ್ ಗೌತಮ್ ಪಿಜಿ ಭಟ್, ಮೃದಂಗ ಧೀಮಂತ್ ಭಟ್, ಬಳಿಕ ಸೌಜನ್ಯ ಪಿ ಶರ್ಮಾ ಅವರಿಂದ ದೇವರ ನಾಮಗಳು, ಪಕ್ಕವಾದ್ಯದಲ್ಲಿ ವಯಲಿನ್ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. 8:30 ಕಾವ್ಯಧಾರೆ ಸ್ವರಚಿತ ಕವನಗಳ ವಾಚನ ಶುಭಲಕ್ಷ್ಮೀ ಆರ್ ನಾಯಕ್ ಅವರಿಂದ, 9:15 ಸ್ಪಾಟ್ಲೈಟ್, 9:30 100.3 FM ಟೆಲಿಕ್ವಿಸ್ ಸಂಚಿಕೆ 7, ಕ್ವಿಸ್ ಮಾಸ್ಟರ್ ಮೋಹನ್ದಾಸ್ ಮರಕಡ, ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್, 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಮಯ 3:17. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ಎಲ್ಲ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಅರ್ಚನಾ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಮೀಳಾ ಮುರಳಿ ಮಾಡುವ ನಮಸ್ಕಾರ ಹಾಗೂ ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಇದೀಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಒನ್ಸ್ ಅಪಾನ್ ಅ ಟೈಮ್ ಇನ್ ಮುಂಬೈ ಚಿತ್ರದ ಗೀತೆ. ಹಾಡಿದ್ದಾರೆ ಕಾರ್ತಿಕ್, ರಚನೆ ನೀಲೇಶ್ ಮಿಶ್ರಾ, ಸಂಗೀತ ನೀಡಿದ್ದಾರೆ ಪ್ರೀತಮ್.

ಶಂಕರ್ ಮಹಾದೇವನ್ ಮತ್ತು ಅಲಿಸಾ ಮೆಂಡೋನ್ಸಾ ಅವರ ಧ್ವನಿಯಲ್ಲಿ ಕೇಳಿ ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

ಜಲೀಸ್ ಶಿರ್ವಾನಿ ಅವರ ಗೀತ ರಚನೆಯ ಮುಂದಿನ ಗೀತೆ ದಬಂಗ್ ಚಿತ್ರದಿಂದ. ಸಂಗೀತ ನೀಡಿದ್ದಾರೆ ಸಾಜಿದ್ ವಾಜಿದ್. ಹಾಡಿರುವ ಕಲಾವಿದರು ವಾಜಿದ್, ಮಾಸ್ಟರ್ ಸಲೀಂ, ಶಬಾಬ್ ಸಬ್ರಿ.

ಈಗ ಕೇಳಿ ಅನುರಾಧ ಪೌದ್ವಾಲ್ ಅವರ ಧ್ವನಿಯಲ್ಲಿ ಆಶಿಕಿ ಚಿತ್ರದ ಗೀತೆಯನ್ನು. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

0: ಚಿತ್ರ ಪ್ಯಾರ್ ಕೆ ಸೈಡ್ ಎಫೆಕ್ಟ್ಸ್. ಹಾಡಿದ್ದಾರೆ ಲಾಭ್ ಝಂಜುವಾ, ರಚನೆ ಮಾಯಾಪುರಿ, ಸಂಗೀತ ಪ್ರೀತಮ್.
1: ವಾ ವಾ ವಾ.

ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೇಯಾ ಘೋಷಾಲ್ ಹಾಡಿರುವ ಆಕ್ಷನ್ ರೀಪ್ಲೇ ಚಿತ್ರದ ಗೀತೆ, ಇರ್ಷದ್ ಕಮೀಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ್ ಹೆಗ್ಡೆ ಮತ್ತು ಅನ್ನಪೂರ್ಣ.

0: ಶುಭ ಸಂಧ್ಯಾ ಆಚಾರ್ಯ.
1: ಶುಭ ಸಂಧ್ಯಾ ಬಾಲವು. ಅಲ್ಪಂ ಪ್ರತಿ ಐಶ್ವರ್ಯಂ ಯದಾ ಆಗಚ್ಚತಿ ತದಾ ಮಧ್ಯರಾತ್ರೌ ಅಪಿ ಚತ್ರಧಾರಣಂ ಕರೋತಿ. ಪ್ರಹೇಲಿಕಾಯಂ ಶ್ರುತವಾ?
0: ಅಲ್ಪನಿಗೆ ಐಶ್ವರ್ಯ ಬಂದಾಗ ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿದನಂತೆ.
1: ಸತ್ಯಂ. ಅಲ್ಪೇ ನೂತನ ಐಶ್ವರ್ಯಂ ಕೀದೃಶಂ ಪ್ರಭಾವಂ ಜನಯತಿ ಇತ್ಯತ್ರ ಇಮಂ ಶ್ಲೋಕಂ ಪಶ್ಯಾಮ. ಪ್ರಾಮಾಣ್ಯ ಬುದ್ಧಿ ಸ್ತೋತ್ರೇಷು
2: ಪ್ರಾಮಾಣ್ಯ ಬುದ್ಧಿ ಸ್ತೋತ್ರೇಷು
1: ದೇವತಾ ಬುದ್ಧಿರಾತ್ಮನಿ
2: ದೇವತಾ ಬುದ್ಧಿರಾತ್ಮನಿ
1: ಕೀಟ ಬುದ್ಧಿರ್ಮನುಷ್ಯೇಷು
2: ಕೀಟ ಬುದ್ಧಿರ್ಮನುಷ್ಯೇಷು
1: ನೂತನಾಯಾಶ್ರಿಯ ಫಲಂ
2: ನೂತನಾಯಾಶ್ರಿಯ ಫಲಂ.
3: ಪ್ರಾಮಾಣ್ಯ ಬುದ್ಧಿ ಸ್ತೋತ್ರೇಷು ದೇವತಾ ಬುದ್ಧಿ ಆತ್ಮನಿ ಕೀಟ ಬುದ್ಧಿ ಮನುಷ್ಯೇಷು ನೂತನಾಯಾಹ ಶ್ರಿಯಃ ಫಲಂ.
1: ಸಮೀಚೀನ. ಇದಾನಿಮ ಅರ್ಥಃ ಸ್ತೋತ್ರೇಷು
2: ಸ್ತೋತ್ರೇಷು
1: ಪ್ರಶಂಸಾಪರೇಷು ವಾಕ್ಯೇಷು
2: ಪ್ರಶಂಸಾಪರೇಷು ವಾಕ್ಯೇಷು
1: ಪ್ರಾಮಾಣ್ಯ ಬುದ್ಧಿ
2: ಪ್ರಾಮಾಣ್ಯ ಬುದ್ಧಿ
1: ಸತ್ಯತಾ ಭಾವನಂ
2: ಸತ್ಯತಾ ಭಾವನಂ
1: ಆತ್ಮನಿ
2: ಆತ್ಮನಿ
1: ಸ್ವಸ್ಮಿನ್
2: ಸ್ವಸ್ಮಿನ್
1: ದೇವತಾ ಬುದ್ಧಿ
2: ದೇವತಾ ಬುದ್ಧಿ
1: ದೇವತಾ ಭಾವನಂ
2: ದೇವತಾ ಭಾವನಂ
1: ಮನುಷ್ಯೇಷು
2: ಮನುಷ್ಯೇಷು
1: ಸ್ವ ಇತರ ಮನುಷ್ಯೇಷು
2: ಸ್ವ ಇತರ ಮನುಷ್ಯೇಷು
1: ಕೀಟಬುದ್ಧಿ
2: ಕೀಟಬುದ್ಧಿ
1: ತುಚ್ಛತಾ ಭಾವನಂ
2: ತುಚ್ಛತಾ ಭಾವನಂ
1: ನೂತನಾಯಾಹ
2: ನೂತನಾಯಾಹ
1: ನವೀನಾಯಾಹ
2: ನವೀನಾಯಾಹ
1: ಶ್ರಿಯಃ
2: ಶ್ರಿಯಃ
1: ಸಂಪದಃ
2: ಸಂಪದಃ
1: ಫಲಂ
2: ಫಲಂ
1: ಪ್ರಭಾವಂ
2: ಪ್ರಭಾವಂ.
1: ಅಲ್ಪಃ ಐಶ್ವರ್ಯೋಪೇತಃ ಯದಾ ಭವತಿ ಸರ್ವೇ ತಂ ಶ್ಲಾಘಯಂತಿ. ಭವಾನೇವ ಗುಣೀ ಭವಾನ್ ವಿದ್ಯಾವಾನ್ ಕಿಯಾನ್ ಸುಂದರಃ ಭವಾನ್ ಕೀದೃಶಂ ಪಾಂಡಿತ್ಯಂ ಭವತಿ ಇತಿ ಅಸತ್ಯಮೇವ ಗುಣಾನ್ ತಸ್ಮಿನ್ ಆರೋಪಯಂತಿ.
0: ಆಚಾರ್ಯ, ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ ಅಯಮೇವ ಅರ್ಥಃ ಖಲು.
1: ಸತ್ಯಂ ಬಾಲೇ. ಯಸ್ಯಾಸ್ತಿ ವಿತ್ತಂ ಸನರಕುಲೀನಃ
3: ಸಪಂಡಿತಃ ಸಶ್ರುತವಾನ್ ಗುಣಜ್ಞಃ ಸ ಏವ ವಕ್ತ ಸ ಚ ದರ್ಶನೀಯಃ ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ.
1: ಸಮೀಚೀನಂ ಬಾಲೌ. ಸ್ವಾರಸ್ಯಂತು ಇದಂ ಭವಾನೇವ ರೂಪೀ ಗುಣೀ ವಾಗ್ಮೀ ಪಂಡಿತಃ ಇತ್ಯುಕ್ತೇ ಸಹ ಕಿಂ ಜಾನಾತಿ ಇತಿ ಜಾನಂತಿ ವಾ? ಅಹಂ ರೂಪೀ ಅತೇವ ಜನಾಃ ಸ್ತುವಂತಿ, ಅಹಂ ಗುಣೀ ಅತೇವ ಸ್ತುವಂತಿ, ಅಹಂ ವಾಗ್ಮೀ ಪಂಡಿತಃ ಸರ್ವಮಪಿ ಸತ್ಯಮೇವ. ಅತಃ ಜನಾಃ ಸ್ತುವಂತಿ ಇತಿ ಜಾನಾತಿ, ಪರಂತು ಕೋಪಿ ಗುಣಃ ಮಯಿ ನ ಅಸ್ತಿ, ಜನಾಃ ಮಿಥ್ಯಾಯೇವ ಸ್ತುವಂತಿ ಇತಿ ಜನ್ಮನಿ ಸಹ ನ ಜಾನಾತಿ, ಧನಮದಃ ತಂ ಏವಂ ಕಾರಯತಿ.
3: ದೇವತಾ ಬುದ್ಧಿರಾತ್ಮನಿ ಇತ್ಯಸ್ಯ ಅರ್ಥಃ ಕಃ ಆಚಾರ್ಯ?

0: ಧನೇ ಆಗತೇ ಸಹ ಕಿಂ ಭಾವಯತಿ ಇತಿ ಜಾನಂತಿ ವಾ, ಅಹಂ ಮನುಷ್ಯನ ಅಹಂ ದೇವಃ ಅಹಂ ವರಂ ದದಾಮಿ ಇತಿ ಜಾನಾತಿ.
1: ಕೀಟಬುದ್ಧಿ ಮನುಷ್ಯಶು ಕಥಂ,
0: ಧನಮಸ್ತಿ ಅತಃ ಅಹಂ ಕುಬೇರಃ ಮದಪೇಕ್ಷೆಯ ಸರ್ವೇ ಜನಾಃ ತುಚ್ಛಾಃ ಮನುಷ್ಯಾಃ ಮಮ ಕ್ರಿಮಿ ಕೀಟ ಸಮಾನಃ ಇತಿ ಇತರ ಜನಾನ್ ಪ್ರತಿ ತುಚ್ಛತಾ ಪರಾಕಾಷ್ಠಾಂ ಪ್ರದರ್ಶಯತಿ. ಇದಾನೀಂ ಆತ್ಮನಿ ಶಬ್ದಸ್ಯ ಲಿಂಗ ವಿಭಕ್ತಿ ವಚನಾನಿ ಕಥಯತಿ ವಾ.
1: ನಕಾರಂತ ಪುಲ್ಲಿಂಗ ಆತ್ಮನ್ ಶಬ್ದಸ್ಯ ಸಪ್ತಮಿ ವಿಭಕ್ತಿ ಏಕವಚನಂ.
0: ಸಮೀಚೀನಂ. ಇದಾನೀಂ ಅನ್ಯಃ ಶ್ಲೋಕಃ. ಪ್ರಾಯೋ ದುರಂತ ಪರ್ಯಂತಾಃ
2: ಸಂಪದೋಪಿ ದುರಾತ್ಮನಾಂ
0: ಭವಂತಿ ಹಿ ಶುಭೋದರ್ಕಾಃ ವಿಪದೋಪಿ ಮಹಾತ್ಮನಾಂ
3: ಪ್ರಾಯಃ ದುರಂತ ಪರ್ಯಂತಾಃ ಸಂಪದಃ ಅಪಿ ದುರಾತ್ಮನಾಂ ಭವಂತಿ ಹಿ
0: ಶುಭೋದರ್ಕಾಃ
3: ವಿಪದಃ ಅಪಿ ಮಹಾತ್ಮನಂ.
0: ಸಮೀಚೀನಂ. ಲೋಕೆ ಸಜ್ಜನಾಃ ದುರ್ಜನಾಃ ಇತಿ ದ್ವಿವಿಧಾಃ ವರ್ತಂತೆ. ದುರ್ಜನಾನ್ ಪ್ರತಿ ಸಂಪದಃ ಆಗಚ್ಛಂತಿ, ಸಜ್ಜನಾನ್ ಪ್ರತಿ ವಿಪದಃ ಆಗಚ್ಛಂತಿ ಇತಿ ಭಾವಯಾಮಃ. ಇದಾನೀಂ ಭವತೋಃ ಪ್ರಶ್ನಃ, ಅತ್ರ ಸುಖೀಕಃ ಸಜ್ಜನೋ ವಾ ದುರ್ಜನೋ ವಾ?
1: ದುರ್ಜನಾಃ ಸಂತು ನಾಮ ತತ್ಸಮೀಪೆ ಧನಂ ವರ್ತತೆ ಚೇತ್ತೆ ಏವ ಸುಖಿನಃ.
3: ಸಜ್ಜನಾಃ ಅಪಿ ತತ್ಸಮೀಪೆ ವಿಪದಃ ಏವ ಆಗಚ್ಛಂತಿ, ತೇಷಾಂ ಸುಖಂ ಕುತ್ರ ಆಚಾರ್ಯ ತೇಷಾಂ ದುಃಖಮೇವ.
0: ಬಾಲೌ ಉಭಾವಪಿ ಅತ್ರ ಯದುಕ್ತವಂತೌ ತದ ಸತ್ಯಂ ನ ಅಸತ್ಯಮೇವ.
1: ಕಥಮಾಚಾರ್ಯ?
0: ದುರ್ಜನಾನಾಂ ಸಮೀಪೆ ಸಂಪದಃ ಆಗಚ್ಛಂತು ನಾಮ ತೇಷಾಂ ಸ್ವಭಾವೇವ ದೌಷ್ಟ್ಯಂ, ಅತಃ ಪ್ರಾಪ್ತಂ ಸರ್ವಮಪಿ ಧನಂ ದುಷ್ಟಕಾರ್ಯಂ ಕೃತ್ವೈವ ವ್ಯಯೀಕುರುವಂತಿ. ಸರ್ವಂ ಧನಂ ಏವಮೇವ ಅಪವ್ಯಯಃ ಯದಾ ಭವತಿ ತದಾ ತೇಷಾಂ ಸುಖಂ ಕುತ್ರ ಬಾಲೌ? ಸಜ್ಜನಾಃ ತಥಾ ನ ವಿಪದಃ ತಾನ್ ಪ್ರತಿ ಆಗಚ್ಛಂತು ನಾಮ ಧೈರ್ಯೇಣ ತಾಹ ತಾರಯಂತಿ ವಿಪದಾಂ ಪರಿಹಾರಂ ತೇ ಜಾನಂತಿ ಧೈರ್ಯೇಣ ವಿಪದಃ ಪರಿಕೃತ್ಯ ಅಂತೆ ಸುಖಿನಃ ಭವಿಷ್ಯಂತಿ. ಸಂಪತ್ ಶಬ್ದಸ್ಯ ಸರ್ವ ವಿಭಕ್ತಿಃ ವದತಿ ವಾ ಬಾಲ?
3: ಸಂಪತ್ ದಕಾರಾಂತಃ ಸ್ತ್ರೀಲಿಂಗಃ ಸಂಪತ್ ಶಬ್ದಃ. ಸಂಪತ್ ಸಂಪದೌ ಸಂಪದಾಃ ಸಂಪದಂ
0: ಸಂಪದಾಹನ ಸಂಪದಃ
3: ಸಂಪದಃ ಸಂಪದಂ ಸಂಪದೌ ಸಂಪದಃ ಸಂಪದಾ ಸಂಪದ್ಭ್ಯಾಂ ಸಂಪದ್ಭಿಃ ಸಂಪದೇ ಸಂಪದ್ಭ್ಯಾಂ ಸಂಪದ್ಭ್ಯಃ ಸಂಪದಃ ಸಂಪದ್ಭ್ಯಾಂ ಸಂಪದ್ಭ್ಯಃ ಸಂಪದಃ ಸಂಪದೋ ಸಂಪದಾಂ ಸಂಪದಿ ಸಂಪದೋ ಸಂಪತ್ಸು.
0: ಸಮೀಚೀನಂ. ಇದಾನೀಂ ಯಶಸ್ತಿಲಕ ಚಂಪೂ ಕಾವ್ಯಸ್ಯ ಏಕಂ ಶ್ಲೋಕಂ ಪಶ್ಯಾಮ. ಪ್ರಾಯಃ ಸರಳ ಚಿತ್ತಾನಾಂ
2: ಪ್ರಾಯಃ ಸರಳ ಚಿತ್ತಾನಾಂ
0: ಜಾಯತೆ ವಿಪದಾಗಮಃ
2: ಜಾಯತೆ ವಿಪದಾಗಮಃ
0: ರುಜುರಿಯಾತಿ ಯಥಾ ಛೇದಂ
2: ರುಜುರಿಯಾತಿ ಯಥಾ ಛೇದಂ
0: ನವಕ್ರ ಪಾದಪಸ್ತಥಾ
2: ನವಕ್ರ ಪಾದಪಸ್ತಥಾ.
1: ಪ್ರಾಯಃ ಸರಳ ಚಿತ್ತಾನಾಂ ಜಾಯತೆ ವಿಪದಾಗಮಃ ಋಜುಃ ಯಾತಿ ಯಥಾ ಛೇದಂ ನ ವಕ್ರಃ ಪಾದಪಃ ತತ.
0: ಸಮೀಚೀನಂ. ಲೋಕೆ ಕೇಚನ ವರ್ತಂತೆ ಋಜುಸ್ವಭಾವಾಃ ಅರ್ಥಾತ್ ಪ್ರಾಮಾಣಿಕಾಃ ಭಗವದ್ಭಕ್ತಾಃ ಅಜಾತಶತ್ರವಃ ನ್ಯಾಯೇ ವರ್ತಮಾನಾಃ ಕೇಶಾಮಪಿ ಅನ್ಯಾಯಂ ನ ಕುರ್ವಂತಿ ತಾದೃಶಾಃ ಸರ್ವಜನಪ್ರಿಯಾಃ ಜನಾಃ ಬಹವಃ ಸಂತಿ. ವಿಚಿತ್ರಂತೂ ತೇಷಾಮೇವ ಆಪದಃ, ಕಷ್ಟಸ್ಯೋಪರಿ ಕಷ್ಟಂ ಕಷ್ಟಸ್ಯೋಪರಿ ಕಷ್ಟಂ ಸದಾ ಕಷ್ಟಮೇವ. ಕಷ್ಟಾನಿ ತಾವತ್ ಸುಲಭತಯಾ ತಾನ್ ಪ್ರವಿಶಂತಿ, ಯಾವತ್ ದುಷ್ಟೇಷು ಕಷ್ಟಾನಿ ತಥಾ ನ ಪ್ರವಿಶಂತಿ.
3: ಕುತ ಇದಂ ವೈಪರೀತ್ಯಂ
0: ಕಿಂವ ಕರಣೀಯಂ ರುಜುಂ ಪಾದಪಂ ಅರ್ಥಾತ್ ವೃಕ್ಷಂ ಸುಲಭತಯಾ ಛೇತ್ತುಂ ಶಕ್ಯತೆ, ವಕ್ರಪಾದಪಂ ನ ತಥಾ ಸುಲಭತಯಾ ಛೇತ್ತುಂ ಶಕ್ಯತೆ. ತಥಾ ಇಹಾಪಿ ಸಜ್ಜನಾನಾಂ ಪ್ರತಿ ಕಷ್ಟಂ ಸುಲಭಂ ವಕ್ರಾಣಾಂ ಪ್ರತಿ ತಥಾ ನ.
1: ತರ್ಹಿ ತೇಷಾಂ ಸೌಜನ್ಯಂ ಪ್ರತಿ ಮೌಲ್ಯಮೇವ ನಾಸ್ತಿ ವ?
0: ಅಸ್ತಿ ಬಾಲೇ ಅಸ್ತಿ. ಸಜ್ಜನಾನಾಂ ವಿಪದಃ ನೈವ ಶಾಶ್ವತಾಃ, ದುಷ್ಟಾನಾಂ ಸುಖಾನ್ಯಪಿ ನೈವ ಶಾಶ್ವತಾನಿ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಇತಿ ಸುಖದುಃಖೇ ಮನುಷ್ಯಂ ಪ್ರತಿ ಅನಿವಾರ್ಯೇ. ಸರ್ವೇಪಿ ಜನಾಃ ಸುಖಮಪಿ ಅನುಭವಂತಿ ದುಃಖಮಪಿ. ಜ್ಞಾತಮ್ಮ. ಇದಾನೀಂ ಸರಳಚಿತ್ತಾನಾಂ ಕಃ ಸಮಾಸಃ ವಿಗ್ರಹವಾಕ್ಯ?

0: ಕರೋತಿ ವಾ
1: ಸರಳಾನಿ ಚಿತ್ತಾನಿ ಏಷಂ ತೇ ಸರಳ ಚಿತ್ತಾಃ.
0: ಬಹುವ್ರೀಹಿ ಸಮಾಸೋ ವಾ? ಆಂ, ಬಹುವ್ರೀಹಿ ಸಮಾಸಃ. ಬಹುವ್ರೀಹಿ ಸಮಾಸಸ್ಯ ಲಕ್ಷಣಂ ಜಾನಾತಿ ವಾ?
2: ಅನ್ಯ ಪದಾರ್ಥ ಪ್ರಧಾನಃ ಬಹುವ್ರೀಹಿ.
1: ಆಚಾರ್ಯ, ಪೂರ್ವ ಪದಾರ್ಥ ಪ್ರಧಾನಃ ಅವ್ಯಯೀ ಭಾವಃ, ಉತ್ತರ ಪದಾರ್ಥ ಪ್ರಧಾನಃ ತತ್ಪುರುಷಃ, ಉಭಯ ಪದಾರ್ಥ ಪ್ರಧಾನಃ ದ್ವಂದ್ವಃ, ಅನ್ಯ ಪದಾರ್ಥ ಪ್ರಧಾನಃ ಬಹುವ್ರೀಹಿ.
0: ಓ ಸತ್ಯಂ ಬಾಲೇ, ಸಮಾಸಂ ಸಮ್ಯಕ್ ಜಾನಾತಿ ಭವತಿ. ಪ್ರಾಯೇಣ ಮನುಜಾಃ ಲೋಕೇ.
2: ಪ್ರಾಯೇಣ ಮನುಜಃ ಲೋಕೇ.
0: ಮನುಜಃ ನಹಿ, ಮನುಜಾಃ. ಪ್ರಾಯೇಣ ಮನುಜಾಃ ಲೋಕೇ.
2: ಪ್ರಾಯೇಣ ಮನುಜಃ ಲೋಕೇ.
0: ಲೋಕತತ್ವ ವಿಚಕ್ಷಣಾಃ.
2: ಲೋಕತತ್ವ ವಿಚಕ್ಷಣಾಃ.
0: ಸಮುದ್ಧರಂತಿ ಹ್ಯಾತ್ಮಾನಂ.
2: ಸಮುದ್ಧರಂತಿ ಹ್ಯಾತ್ಮಾನಂ.
0: ಆತ್ಮನೈವಾಶುಭಾಶಯಾತ್.
2: ಆತ್ಮನೈವಾಶುಭಾಶಯಾತ್.
1: ಪ್ರಾಯೇಣ ಮನುಜಾಃ ಲೋಕೇ ಲೋಕತತ್ವ ವಿಚಕ್ಷಣಾಃ ಸಮುದ್ಧರಂತಿ ಹಿ ಆತ್ಮನಂ ಆತ್ಮನ ಏವ ಅಶುಭಾಶಯಾತ್.
0: ಲೋಕತತ್ವ ವಿಚಕ್ಷಣಾಃ ಇತ್ಯುಕ್ತೆ ಕೇ? ಲೋಕತ್ಯ ಆಚಾರ ವಿಚಾರ ವಿಶೇಷಾನ್ ಯೇ ಜಾನಂತಿ ತೇ. ಅರ್ಥಾತ್ ಕಿಂ ಕರ್ತವ್ಯಂ ಕಿಂ ಅಕರ್ತವ್ಯಂ, ಕಃ ನ್ಯಾಯಃ ಕಃ ಅನ್ಯಾಯಃ, ಕಿಂ ಉತ್ತಮಂ ಕಿಂ ಅನುತ್ತಮಂ, ಕಃ ಸಜ್ಜನಃ ಕಃ ದುರ್ಜನಃ, ಯೇನ ವ್ಯವಹಾರೇಣ ಜನಾಃ ತುಷ್ಯಂತಿ ಯೇನ ವ್ಯವಹಾರೇಣ ಜನಾಃ ಕುಪ್ಯಂತಿ ಇತಿ ಸರ್ವಾನ್ ವಿಚಾರಾನ್ ಯೇ ಜಾನಂತಿ ತೇ ಲೋಕತತ್ವ ವಿಚಕ್ಷಣಾಃ ಇತಿ ಕಥ್ಯಂತೆ. ಅತಃ ತೇ ಯಥಾ ಆತ್ಮನಾಂ ವಿಕಾಸಃ ಭವೇತ್ ತಥೈವ ವ್ಯವಹರಂತಿ. ಜ್ಞಾತಂ ವಾ? ಇದಾನಿಂ ಸಮುದ್ಧರಂತಿ ಇತಿ ಕ್ರಿಯಾಪದಂ ಶ್ಲೋಕೆ ವರ್ತತೆ ಖಲು? ಸಮುದ್ಧರತಿ ಧಾತುರೂಪಂ ವದತಿ ವಾ?
2: ಸಮುದ್ಧರತಿ ಸಮುದ್ಧರತಃ ಸಮುದ್ಧರಂತಿ, ಸಮುದ್ಧರಸಿ ಸಮುದ್ಧರಥ ಸಮುದ್ಧರಥ, ಸಮುದ್ಧರಾಮಿ ಸಮುದ್ಧರಾವಃ ಸಮುದ್ಧರಾಮಃ. ಸಂ ಇತಿ ಉಪಸರ್ಗ ದ್ವಯಪೂರ್ವಕಾತ್ ಝುಂ ಧಾರಣೆ
0: ಧೃಂ ಧಾರಣೆ
2: ಧೃಂ ಧಾರಣೆ ಧಾತೋ ಲಟ್ಲಕಾರ ಪ್ರಥಮ ಪುರುಷ ಏಕವಚನಂ.
0: ಸಮೀಚೀನಂ. ಸಮಯ ಅತೀತ, ಶುಭಸಾಯಂ.
2: ಧನ್ಯವಾದ ಆಚಾರ್ಯ.
0: ಧನ್ಯವಾದಾ.

0: ಸಂಸ್ಕೃತ ಪಾಠ ಕೇಳಿದಿರಿ. ಗುರುಗಳಾಗಿ ಭಾಗವಹಿಸಿದವರು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ್ ಹೆಗ್ಡೆ ಮತ್ತು ಅನ್ನಪೂರ್ಣ. ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಏ ನಿಮ್ಮನ್ ತಡೆದವ್ರು ಯಾರು?
1: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
0: ನಾನಿಲ್ವಾ? ನನ್ನಿಂದ
1: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ
0: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
1: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
0: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
1: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ?
0: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
1: ಬರ್ಕೊತೀನಿ.
0: 8 7 8 7 0 0 0 0 1 0 1 4 2 4 2
1: ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2
0: ಅಷ್ಟೇ ಸುಲಭ.
2: ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಸುಪ್ರಭಾತ್.

0: 7 00 01 42 42
1: ಅಷ್ಟೇ ಸುಲಭ.
2: ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಸುಪ್ರಭಾತ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರೊಂದಿಗೆ ಹಾಡಿರುವ ಈ ಗೀತೆಯ ರಚನೆ ಚಿವುದಯಶಂಕರ್ ಅವರದು, ಸಂಗೀತ ರಾಜನ್ ನಾಗೇಂದ್ರ.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿರುವ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಈಗ ಕೇಳಿ ಪಿಬಿ ಶ್ರೀನಿವಾಸ್ ಸಂಗಡಿಗರೊಂದಿಗೆ ಹಾಡಿರುವ ಸಾಕ್ಷಾತ್ಕಾರ ಚಿತ್ರದ ಗೀತೆ. ಗೀತೆ ರಚನೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಕೋಳಿ ಸಾಕಣೆ ಅನುಭವ ಕುರಿತು ಪುಣಚಾದ ದಿವಕರ ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರಕಾರ. 7:45 ಚಿತ್ರಗೀತೆಗಳು, 8:00 ಯುವವಾಣಿ, ಗೌತಮ್ ಕೃಷ್ಣ ದೇಂತಾಜೆ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ, ಪಕ್ಕವಾದ್ಯದಲ್ಲಿ ವಯಲಿನ್ ಗೌತಮ್ ಪಿ ಜಿ ಭಟ್, ಮೃದಂಗ ಧೀಮಂತ ಭಟ್ಟ. ಬಳಿಕ ಸೌಜನ್ಯ ಪಿ ಶರ್ಮಾ ಅವರಿಂದ ದೇವರ ನಾಮಗಳು. ಬಳಿಕ ಶಂತನು ಕೆ ಅವರಿಂದ ಭಾಷಣ, ವಿಷಯ ಹಲಸಿನ ಗಮ್ಯವ ಅರಿಯೋಣ. 8:30 ಕಾವ್ಯಧಾರೆ, ಸ್ವರಚಿತ ಕವನಗಳ ವಾಚನ, ಶುಭಲಕ್ಷ್ಮಿ ಆರ್ ನಾಯಕ್ ಅವರಿಂದ. 9:15 ಸ್ಪಾಟ್ಲೈಟ್, 9:30 100.3 ಆಕಾಶವಾಣಿ.

0: ಟೆಲಿಕ್ವಿಜ್ ಸಂಚಿಕೆ 7. ಕ್ವಿಜ್ ಮಾಸ್ಟರ್ ಮೋಹನ್ದಾಸ್ ಮರಕಡ. ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ, 6:30 ಚಿಂತನ ರಾಮಕೃಷ್ಣ ಶಾಸ್ತ್ರಿ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್ಎನ್. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ರಾಗರಂಜನಿ. 8:30 ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. 8:45 ಸುಗಮ ಸಂಗೀತ. 9:00 ನಮ್ಮ ನಗಲಿರುವ ಪದ್ಮಶ್ರೀ ಪುರಸ್ಕೃತ ತೂಗು ಸೇತುವೆ ನಿರ್ಮಾತ್ರ ಬಿ ಗಿರೀಶ್ ಭಾರದ್ವಾಜ್ ಅವರೊಂದಿಗೆ ಆಕಾಶವಾಣಿ ಈ ಹಿಂದೆ ನಡೆಸಿದ್ದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ. 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. 11:00 ವನಿತಾ ವಾಣಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಭಾರತಿ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ ಮಹಿಳಾ ವೇದಿಕೆ ನಾರ್ನಾಡ್ ಮದಗ ಅಮ್ಮುಂಜೆ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿ ಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಸ್ವಾಸ್ಥ್ಯ ಸುರಕ್ಷಾ ಬೀಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ ಜಯಶ್ರೀ ರಂಗನಾಥ ಅವರು ಹಾಡಿರುವ ಕೀರ್ತನೆಗಳು. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ ಸಂಚಿಕೆ 38 ಎಸ್ಐಆರ್ ಮತ್ತು ಜನನ ಮರಣ ನೋಂದಣಿ ಕಾಯ್ದೆ ಕುರಿತು ಸಂಪನ್ಮೂಲ ವ್ಯಕ್ತಿಯಾದ ಮಂಗಳೂರಿನ ಹಿರಿಯ ವಕೀಲರಾದ ಇಸ್ಮಾಯಿಲ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ ವಾಣಿಜ್ಯೋದ್ಯಮಿ ಕಾವ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಹನಾ ಅಕ್ಷಯ್. ಕೇಳುಗರೆ, ಯುವ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashvani, the news read by Anuja Kumar. Prime Minister Narendra Modi addressed a joint session of the Indonesian Parliament in Jakarta this afternoon. Highlighting the growing partnership between the two nations, Mr. Modi said, India and Indonesia have immense opportunities to deepen cooperation across a wide range of sectors. He noted that when India and Indonesia stand together, they

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ

0: ಷಟ್ಟಿ ಗಣಪತಿ.
1: ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ವೈಶ್ವಿಕ ಶಾಂತಿ ಸ್ಥಿರತಾಯೈ ಭಾರತ ಇಂಡೋನೇಷ್ಯಾ ದೇಶಯೋರ್ ರಣನೀತಿಕ ಸಂಧಿ ಸುದೃಢೀಕರಣಾಯ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಆಹ್ವಾನಂ. ಜಕಾರ್ತಾಯಾಂ ಇಂಡೋನೇಷ್ಯಾ ಸಂಸದಃ ಸಂಯುಕ್ತ ಸತ್ರಂ ಚ ಸಂ

ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಭಾರತದ ಸಹಕಾರ ಚಳವಳಿಯು ವಸುಧೈವ ಕುಟುಂಬಕಂ ಎಂಬ ತತ್ವದಲ್ಲಿ ಆಳವಾಗಿ ಬೇರೂರಿದೆ. ಪ್ರತಿಯೊಬ್ಬರಿಗೂ ಸಮಾನ ಮಾಲೀಕತ್ವ, ಪರಸ್ಪರ ಸಹಕಾರ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿಯನ್ನು ತಂದುಕೊಡುವಲ್ಲಿ ಸಹಕಾರ ಸಂಘಗಳು ದಶಕಗಳಿಂದ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿವೆ. ಗ್ರಾಮೀಣ ಸಾಲ ಸೌಲಭ್ಯ, ಹೈನುಗಾರಿಕೆ, ಮೀನುಗಾರಿಕೆ, ವಸತಿ ಹಾಗೂ ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಜನರಿಗೆ ಆರ್ಥಿಕ ಭದ್ರತೆ ಒದಗಿಸಿದ ಹೆಗ್ಗಳಿಕೆ ಈ ವಲಯಕ್ಕಿದೆ. ದೇಶದ ಈ ಸಹಕಾರ ಸಾಮರ್ಥ್ಯಕ್ಕೆ ಹೊಸ ಚೈತನ್ಯ ತುಂಬಲು ಮತ್ತು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರವು 2021 ಜುಲೈ 6 ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಿತು. ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ದೇಶದ ತಳಮಟ್ಟದ ಆರ್ಥಿಕತೆಯನ್ನು ಬಲಪಡಿಸಲು ಶ್ರಮಿಸುತ್ತಿರುವ ಈ ಸಚಿವಾಲಯ ಇದೀಗ 5 ಪೂರೈಸಿದೆ. ಭಾರತ ವಿಶ್ವದಲ್ಲೇ ಅತಿದೊಡ್ಡ ಸಹಕಾರ ವ್ಯವಸ್ಥೆಯನ್ನು ಹೊಂದಿರುವ ಹೆಮ್ಮೆಯ ದೇಶವಾಗಿದೆ. ಇಂದು ದೇಶದಲ್ಲಿ ಸುಮಾರು 8.5 ಹೆಚ್ಚು ನೋಂದಾಯಿತ ಸಹಕಾರ ಸಂಘಗಳಿದ್ದು ಇವುಗಳಲ್ಲಿ 6.6 ಅಧಿಕ ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ಗ್ರಾಮೀಣ ಭಾರತದ 98% ಭಾಗವನ್ನು ತಲುಪಿರುವ ಈ ಜಾಲ ಬರೋಬ್ಬರಿ 30 ಹೆಚ್ಚು ವಿಭಿನ್ನ ಕ್ಷೇತ್ರಗಳಲ್ಲಿ ವ್ಯಾಪಿಸಿದೆ. ಇದರ ಅಡಿಯಲ್ಲಿ ಸುಮಾರು 32 ಹೆಚ್ಚು ಸದಸ್ಯರು ಪ್ರಯೋಜನ ಪಡೆಯುತ್ತಿರುವುದು ಸಹಕಾರ ವಲಯದ ಅಗಾಧ ವ್ಯಾಪ್ತಿಗೆ ಸಾಕ್ಷಿಯಾಗಿದೆ. ರೈತರು, ಕುಶಲಕರ್ಮಿಗಳು ಹಾಗೂ ಹೈನುಗಾರರನ್ನು ನೇರವಾಗಿ ಮಾರುಕಟ್ಟೆಯೊಂದಿಗೆ ಜೋಡಿಸುವಲ್ಲಿ ಈ ವ್ಯವಸ್ಥೆಯು ಯಶಸ್ವಿಯಾಗಿದೆ. ಕಳೆದ 5 ಈ ಸಚಿವಾಲಯವು 152 ಹೆಚ್ಚು ಪ್ರಮುಖ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ. ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೇವಲ ಸಾಲ ನೀಡುವ ಸಂಸ್ಥೆಗಳನ್ನಾಗಿ ಉಳಿಸದೆ ಅವುಗಳನ್ನು ಬಹುಸೇವೆಯ ಗ್ರಾಮೀಣ ಆರ್ಥಿಕ ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಈಗ ಇವು ರಸಗೊಬ್ಬರ ಮಾರಾಟ, ಜನೌಷಧಿ ಕೇಂದ್ರಗಳು, ಸಾಮೂಹಿಕ ಸೇವಾ ಕೇಂದ್ರಗಳು ಹಾಗೂ ಗ್ರಾಹಕ ಸೇವೆಗಳನ್ನು ಒದಗಿಸುತ್ತಿವೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ನಿನ್ನೆ ನಡೆದ ಸಚಿವಾಲಯದ 5 ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಪ್ಯಾಕ್ಸ್ ಸಂಘಗಳನ್ನು ಇಪ್ಯಾಕ್ಸ್ ಆಗಿ ಡಿಜಿಟಲೀಕರಣಗೊಳಿಸುವ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ. ಈ ಡಿಜಿಟಲೀಕರಣದಿಂದಾಗಿ ಸಹಕಾರ ವಲಯದಲ್ಲಿ ಪಾರದರ್ಶಕತೆ ಹೆಚ್ಚಲಿದ್ದು ವ್ಯವಹಾರಗಳು ಮತ್ತಷ್ಟು ಸುಲಭವಾಗಲಿವೆ. ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ದಕ್ಷತೆ ಹೆಚ್ಚುತ್ತಿದೆ. ಈ ಯೋಜನೆಗಾಗಿ ಸರ್ಕಾರವು ಆರ್ಥಿಕ ವೆಚ್ಚವನ್ನು 2025 ವೇಳೆಗೆ ಸುಮಾರು 2,925 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. 2027 March 31 ಒಟ್ಟು 63,000 ಪ್ಯಾಕ್ಸ್ ಸಂಘಗಳನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ 63,428 ಹೆಚ್ಚು ಸಂಘಗಳು ಇಆರ್ಪಿ ತಂತ್ರಾಂಶವನ್ನು ಬಳಸುತ್ತಿದ್ದು ಇದನ್ನು ದೇಶದ 14 ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಅಲ್ಲದೆ 42,700 ಹೆಚ್ಚು ಸಂಘಗಳಲ್ಲಿ ಆನ್ಲೈನ್ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಇದು ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ತಂದಿದೆ. ಇದರ ಜೊತೆಗೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆಗಾಗಿ ವಿಶ್ವದ ಅತಿದೊಡ್ಡ ವಿಕೇಂದ್ರೀಕೃತ ಧಾನ್ಯ ದಾಸ್ತಾನು ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು 100 ಸಂಘಗಳಲ್ಲಿ ಈಗಾಗಲೇ ಆಧುನಿಕ ಗೋದಾಮುಗಳನ್ನು ನಿರ್ಮಿಸಲಾಗಿದೆ. ಹೈನುಗಾರಿಕೆ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಶ್ವೇತಕ್ರಾಂತಿ 2.0 ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 2028-2029 ವೇಳೆಗೆ ಹಾಲಿನ ಸಂಗ್ರಹಣೆಯನ್ನು 50% ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಯು ಹಾಲಿನ ಸಂಗ್ರಹಣೆ ಮತ್ತು ವಿತರಣೆಯ ಉಸ್ತುವಾರಿಗಾಗಿ ವಿಶೇಷ ಅಂತರ್ಜಾಲ ತಾಣವನ್ನು ಸಹ ಬಿಡುಗಡೆ ಮಾಡಿದೆ. ರಫ್ತು, ಸಾವಯವ ಉತ್ಪನ್ನಗಳು ಮತ್ತು ಗುಣಮಟ್ಟದ ಬಿತ್ತನೆ ಬೀಜಗಳ ಪೂರೈಕೆಗಾಗಿ 3 ಹೊಸ ರಾಷ್ಟೀಯ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಗಳು ಗ್ರಾಮೀಣ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುತ್ತಿವೆ. ನಗರ ಸಹಕಾರ ಬ್ಯಾಂಕುಗಳು ಆಧುನೀಕರಣಕ್ಕಾಗಿ ಸಹಕಾರ್ ಸಿಬಿಎಸ್ ಮತ್ತು ಗ್ರಾಹಕ ಸೇವೆಗಾಗಿ ಕೃತಕ ಬುದ್ಧಿಮತ್ತೆ ಆಧಾರಿತ ಸಹಕಾರ ಸಹಯೋಗಿ ವೇದಿಕೆಗಳನ್ನು ಪರಿಚಯಿಸಲಾಗಿದೆ. ಸಾರಿಗೆ ವಲಯದಲ್ಲೂ ಸಹಕಾರ ಮಾದರಿಯನ್ನು ತರಲಾಗಿದ್ದು ಭಾರತ್ ಟ್ಯಾಕ್ಸಿ ಚಾಲಕರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗುತ್ತಿದೆ. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮವು ಕಳೆದ ಆರ್ಥಿಕ ವರ್ಷದಲ್ಲಿ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸುವ ಮೂಲಕ ಈ ವಲಯದ ಬೆಳವಣಿಗೆಗೆ ಪ್ರೇರಣೆಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನವ ಭಾರತದ ನಿರ್ಮಾಣದಲ್ಲಿ ಮತ್ತು ಪ್ರತಿಯೊಬ್ಬ ನಾಗರಿಕನ ಒಳಗೊಳ್ಳುವಿಕೆಯ ವಿಕಾಸದಲ್ಲಿ ಸಹಕಾರ ವಲಯವು ಶಕ್ತಿಯುತ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ರೈತರಿಗೆ ಸ್ವಾವಲಂಬನೆಯ ಹಾದಿ ತೋರಿಸುತ್ತಿರುವ ಈ ಚಳವಳಿಯು ಸಮೃದ್ಧ ಹಾಗೂ ಸದೃಢ ಭಾರತದ ಕನಸನ್ನು ನನಸು ಮಾಡುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
0: ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: कम्प्रीमियम ज्यादा बोनस अपनों के लिए सबसे सही RPLI इससे बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ, ಅದಿರ್ಲಿ, ಇಲ್ ನೋಡಿಲಿ, ಸವಿಗೆ ಆಕಾಶಾನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
8: ಹಾಗಾಗಿ
9: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ಏಕೆಂದರೆ ನೀರು ಜೀವಜಲ.
7: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ.

0: ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲದ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯೂ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ

ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ

0: ಅಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂತಹ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ಧರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ಧರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು, ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ ಒಂದೆರಡು ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು, ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 1,30,337 ಮತದಾರರಿದ್ದು, 1,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು, 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಿಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕಿಸಾನ್ ವಾಣಿ.
2: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಮೈಸೂರ್ ಸ್ಯಾಂಡಲ್.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ,

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಪುಣಚದ ದಿವಾಕರ ಟಿ ಅವರ ಕೋಳಿ ಸಾಕಾಣಿಕೆ ಅನುಭವ ಕುರಿತು ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ರಜನಿ ಭಟ್.
3: ರೈತ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದಿವಾಕರ್ ಟಿ ಪುಣಚ ಇವರಿದ್ದಾರೆ. ಇವರು ಕೋಳಿ ಸಾಕಾಣಿಕೆಯಲ್ಲಿ ಬಹಳಷ್ಟು ಅನುಭವಗಳನ್ನು ಹೊಂದಿದ್ದಾರೆ. ಅವರ ಅನುಭವಗಳನ್ನು ಇವತ್ತು ನಮ್ಮ ಜೊತೆ ಅವರು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ.
4: ನಮಸ್ತೆ
3: ಸರ್. ಈಗ ಕೋಳಿ ಸಾಕಾಣಿಕೆ ವಿಚಾರಕ್ಕೆ ಬಂದಾಗ ನಮ್ಗೆ ಮೊದಲು ಬರುವಂತಹ ಪ್ರಶ್ನೆ, ನಿಮಗೆ ಇದರಲ್ಲಿ ಪ್ರೇರಣೆ ಹೇಗೆ ಬಂತು ಹಾಗೂ ನೀವು ಎಷ್ಟು ವರ್ಷಗಳಿಂದ ಇದರಲ್ಲಿ ಇದ್ದೀರಿ?
4: ನನಗೆ ಪ್ರೇರಣೆ ಅಂದರೆ ನಾನು ಕೆಲಸ ಮಾಡ್ತಾ ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ತಿರ್ಗಾ ಇದಾಯ್ತು, ಮತ್ತೆ ನಮ್ಮ ಮನೆ ಪಕ್ಕನೇ 2 ಫಾರ್ಮ್ ಇತ್ತು, ಅಲ್ಲಿ ಲೇಬರಾಗಿ ಕೆಲಸಕ್ಕೆ ಹೋದೆ. ಹೋದ್ಮೇಲೆ ಅವ್ರದ್ದು ಫಾರ್ಮ್ ಇದ್ದು ಬಾಯ್ಲರ್ ಕೋಳಿ, ಬಾಯ್ಲರ್ ಬಿಳಿ ಕೋಳಿ ಇದು ಬರ್ತಲ್ಲ ಕೆಲಸ ಮಾಡಲಿಕ್ಕೆ, 2 ಫಾರ್ಮಲ್ಲಿ. ಅದೇ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಕೋಳಿದ್ದೆ. ಹಾಗೆ ಒಂದು 10-13 ವರ್ಷ ಆಯಿತು ಅದೇ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದೇನೆ. 2 ಫಾರ್ಮ್ ಇದೆ ಅವರಿಗೆ, ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದೇನೆ. ತಲೆಯೇ ಬೇರೆ ಬೇರೆ ತಲೆ ಇದೆ ಕೋಳಿ.
3: 13 ವರ್ಷಗಳಿಂದ ಅಲ್ಲಿ ಇದ್ದೀರಿ. ಸರಿ ಸರಿ. ಈಗ 13 ವರ್ಷಗಳಿಂದ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ಮತ್ತೆ ಬೇರೆ ಯಾವ್ದಾದ್ರು ತಳಿ ನಿಮ್ಗೆ ಆಯ್ಕೆ ಮಾಡಿದ್ದೀರಾ ಅದರಲ್ಲಿ?
4: ಆಯ್ಕೆ ಮಾಡಿದ್ದೇನೆ, ಬೇರೆ ಸ್ವರ್ಣಧಾರ ಮತ್ತೆ ಊರಿದ್ದು 2 ತಳಿ.
3: ಈಗ ಸ್ವರ್ಣಧಾರ,
4: ಸ್ವರ್ಣಧಾರ
3: ಅದು ಎಲ್ಲಿಂದ ತಗೊಂಡ್ರಿ, ಹೇಗೆ ಆಯ್ತದು?
4: ಅದು ಮಂಗಳೂರಿಂದ, ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಅವರದು
3: ಕೆವಿಕೆಯಿಂದ ತಗೊಂಡ್ರ. ಸರಿ. ನಿಮ್ಮ ಈಗ ಕೋಳಿ ಸಾಕಾಣಿಕೆ ಫಾರ್ಮ್ನಲ್ಲಿ ಒಂದು ದಿವಸ ಅಂದ್ರೆ ಬೆಳಗ್ಗಿಂದ ಸಂಜೆವರೆಗೆ ಯಾವ ರೀತಿ ಇರ್ತದೆ ಅದು?
4: ಬೆಳಗ್ಗೆಯಿಂದ ಸಂಜೆ ತನಕ ಅಂದ್ರೆ ನಮಗೆ ಕೆಲಸ, ಇದು ಕೆಲಸ ಮಾಡ್ಲಿಕ್ಕೆ ಫಾರ್ಮಲ್ಲಿ 2 ಫಾರ್ಮಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದೊಂದು ಗಂಟೆ ಟೈಮ್, ಒಂದು ಗಂಟೆ ಬೆಳಿಗ್ಗೆ, ಒಂದು ಗಂಟೆ ಕೆಲಸ ಮಾಡಿದ್ರೆ ತಿರ್ಗಿ ಸಾಯಂಕಾಲ 1 ಗಂಟೆ ಕೆಲಸ 2 ಫಾರ್ಮಲ್ಲಿ. ಮತ್ತೆ ಏನು ಟೈಮು ಬೇರೆ ಏನಾದರೂ ಕೆಲಸ ಮಾಡ್ತಿರ್ತೀವಿ ನಾವು ಫಾರ್ಮಲ್ಲಿ ಅಷ್ಟೇ.
3: ನೀವು ಅದನ್ನು ಯಾವ ರೀತಿ ಕೆಲಸ ಎಲ್ಲ ಇರ್ತದೆ ಫಾರ್ಮಲ್ಲಿ?
4: ಫಾರ್ಮಲ್ಲಿ ಕೆಲಸ ಅಂದ್ರೆ
3: ಬೆಳಗ್ಗಿಂದ ಸಾಮಾನ್ಯ ಎಷ್ಟು ಹೊತ್ತಿಂದ?
4: ಅದು 8 ಗಂಟೆಗೆ, 8 ಗಂಟೆಗೆ ಹೋಗಿ ಫಾರ್ಮ್ಗೆ ಹೋಗಿ ಅದರ ಪಾತ್ರೆ ಎಲ್ಲ ತೊಳೆದು ನೀರು ಕ್ಲೀನ್ ಮಾಡ್ಲಿಕ್ಕೆ ಉಂಟು, ಮತ್ತೆ ಫೀಡ್ ಎಲ್ಲ ಹಾಕ್ಲಿಕ್ಕೆ ಉಂಟು, ಮತ್ತೆ ನೆಲ ಇದು ಮಾಡ್ಲಿಕ್ಕೆ ಉಂಟು, ಈ ಗೊಬ್ಬರ ಇದೆಲ್ಲ ಅದೆಲ್ಲ ಇದು ಮಾಡ್ಲಿಕ್ಕೆ ಉಂಟು, ಪಲ್ಟಿ ಮಾಡ್ಲಿಕ್ಕೆ, ಮರದ ಹುಡಿ ಜಾಸ್ತಿ ಮರದ ಹುಡಿ
3: ಅದನ್ನು ಮಿಕ್ಸ್ ಮಾಡ್ಲಿಕ್ಕೆ,
4: ಮಿಕ್ಸ್ ಮಾಡ್ಲಿಕ್ಕೆ ಉಂಟು.
3: ತೆಗಿಲಿಕ್ಕೆ ಇರ್ತದ?
4: ತೆಗಿಲಿಕ್ಕಿಲ್ಲ, ಮಿಕ್ಸ್ ಮಾಡುದು,
3: ಮೇಲೆ ಕೆಳಗೆ ಮಾಡುದು,
4: ಪಲ್ಟಿ ಮಾಡುದು.
3: ಇವಾಗ 13 ವರ್ಷಗಳ ಅನುಭವಗಳಲ್ಲಿ ಬ್ರಾಯ್ಲರ್ ಕೋಳಿ ಅದು ಹೇಗೆ ಶುರು ಮಾಡಿದ್ದು, ಅಂದ್ರೆ ಎಷ್ಟು ಕೋಳಿಗಳಿಂದ ಆರಂಭಿಸಿ?
4: ಅದು 2,000 ಒಂದು ಫಾರ್ಮಲ್ಲಿ, 2,000 ಇನ್ನೊಂದು ಫಾರ್ಮಲ್ಲಿ, 2,000
3: ಆರಂಭದಿಂದ
4: 2,100. ಅದು ಬ್ಯಾಚ್ ಇದು 40 ದಿವಸಕ್ಕೆ ಹೋಗ್ತದೆ ಕೋಳಿ.
3: ಅದರ ಸಂಪೂರ್ಣವಾದ ಮಾಹಿತಿ ಕೊಡಿ ನಮಗೆ.
4: ಅದು ಮರಿ ಬಂದು ಫಸ್ಟ್ ಮರಿ
3: ಎಲ್ಲಿಂದ ತಗೊಳ್ತೀರಿ ಬ್ರಾಯ್ಲರ್ ಕೋಳಿ?
4: ಅದು ಅವರೇ ನಮಗೆ ಕಂಪನಿಯವರೇ ತರಿಸುದು.
3: ಸರಿ.
4: ಕಂಪನಿಯವರೇ ತರಿಸುದು. ಒಂದು ದಿವಸದ ಮರಿ ತರ್ತಾರೆ, ತಂದು ಅದಕ್ಕೆಲ್ಲ ಬ್ರೂಡಿಂಗ್ ಮಾಡ್ಲಿಕ್ಕೆ ಉಂಟು. ಬ್ರೂಡಿಂಗ್ ಅಂದ್ರೆ ಲೈಟ್ ಹಾಕಿ
3: ಮತ್ತೆ ಶಾಖ ಕೊಡುದು,
4: ಶಾಖ ಕೊಡುದು ಒಂದು 7 ದಿವಸ. ಮತ್ತೆ ಚಳಿಗಾಲದಲ್ಲಿ ಡಬ್ಬದಲ್ಲಿ ಬೆಂಕಿ ಹಾಕಿ ಬಿಸಿ
3: ಶಾಖವನ್ನು ಉಳಿಸಬೇಕು ಅವರಿಗೆ, ಚಳಿ ಆಗ್ಬಾರ್ದು,
4: ಚಳಿ ಆಗ್ಬಾರ್ದು, ಇಲ್ಲಾದ್ರೆ ಇದಾಗ್ತದೆ ಕೋಳಿ ಸಾಯ್ತದೆ. ಆ ತರ ಒಂದು 12 ದಿವಸ ಉಂಟು, ಬಂದು ಇದು ಟರ್ಪಲ್ ಇದೆಲ್ಲ ಕಟ್ಟಿ ಫುಲ್ಲು ಇದು ಮಾಡ್ಬೇಕು. ಮತ್ತೆ 12 ದಿವಸ ಆದ್ಮೇಲೆ ಅವಾಗ ಸ್ವಲ್ಪ 12 ದಿವಸ ನಮಗೆ ಕಷ್ಟ. ಕಷ್ಟ ಅಂದ್ರೆ ಒಂದು ಪಾತ್ರೆ ತೊಳಿಬೇಕು, 2-2 ಪಾತ್ರೆ ಇಡ್ಲಿಕ್ಕೆ ಉಂಟು, ಒಂದು ದಿವಸಕ್ಕೆ ಒಂದು 4 ಸಾರಿ ಹೋಗ್ಬೇಕು ಫಾರ್ಮಿಗೆ
3: 12 ದಿವಸ ತನಕ.
4: ತನಕ ಚಿಕ್ಕದಿರುವಾಗ ಮತ್ತೆ ಮತ್ತೆ ಈ ಪಾತ್ರೆ ಎಲ್ಲ ನೀರಿದೆಲ್ಲ ಅದರ ಅಷ್ಟೇ ಕುಡಿತದೆ ಅಂದ್ರೆ ಎತ್ತರಿಂದ ಇದು ಮಾಡಿ
3: ಮೊದಲಿಂದ ನೀವು ಕುಡಿಸಬೇಕಾಗ್ತದೆ?
4: ಇಲ್ಲ, ಅದೊಂದು ಪಾತ್ರೆ ಇಡುದು ತಟ್ಟೆ ಇದು ಇರ್ತದೆ,

0: ಇಡುವುದು ನೀರು, ಅದು ದಿವಸಕ್ಕೆ ಒಂದೊಂದು ಲೀಟ್ರ ಇರ್ತದೆ. ಒಂದೊಂದು ಲೀಟ್ರ್ ಅಂದರೆ ಒಂದು 40 ಪಾತ್ರ, 2000 ಕೋಳಿಗೆ 40 ಪಾತ್ರ, ಒಂದೊಂದು ಲೀಟ್ರ್ ಆಗಿ ಬೆಳಿಗ್ಗೆ 1 ಲೀಟ್ರ್ ಇಡಬೇಕು, ತಿರ್ಗಾ ಸಾಯಂಕಾಲ 80 ಲೀಟ್ರ್ ನೀರು ಹೋಗ್ತದೆ. ಆ ಥರ ಮಾಡಬೇಕು. ಮತ್ತು ಮೆಡಿಸಿನ್ ಉಂಟು, ಮೆಡಿಸಿನ್ ಅಂದರೆ ವಾರಕ್ಕೆ ಒಂದು ಮೆಡಿಸಿನ್, ಅದು ಕಣ್ಣಿಗೆ ಹಾಕೋದು, ಒಂದೊಂದು ಡ್ರಾಪ್ಸ್ ಕಣ್ಣಿಗೆ.
1: ವ್ಯಾಕ್ಸಿನ್ ಅದು
0: ವ್ಯಾಕ್ಸಿನ್ ವ್ಯಾಕ್ಸಿನ್
1: ಸರಿ. ಮಾರಾಟ ಆಗೋ ತನಕ ಎಷ್ಟು 3 ವ್ಯಾಕ್ಸಿನ್ ಇರ್ತದ?
0: ಇಲ್ಲ, ಅದು 21 ದಿವಸಕ್ಕೆ ಇದಾಗ್ತದೆ, ಮತ್ತೆ ಮಾರಾಟ ಆಗುವಾಗ 40 ದಿವಸ ಆಗ್ತದೆ.
1: 21 ದಿವಸ ತನಕ 3 ಸಲ ಕೊಡ್ಬೇಕು ವಾರಕ್ಕೊಮ್ಮೆ.
0: ವಾರಕ್ಕೊಮ್ಮೆ ಒಂದು 7 ದಿವಸಕ್ಕೊಂದು,
1: ಮತ್ತೆ ಕಣ್ಣಿಗೆ ಬಿಡೋದು.
0: ಕಣ್ಣಿಗೆ ಬಿಡೋದು
1: ಎರಡನೇ ವಾರದಲ್ಲೂ?
0: ಕಣ್ಣಿಗೆ ಬೇಡ, ಅದು ನೀರಿಗೆ ಹಾಕೋದು.
1: ನೀರಿಗೆ ಹಾಕೋದು
0: 21 ದಿವಸದ್ದು ನೀರಿಗೆ ಹಾಕುದು, 40 ದಿವಸ ಆಗುವಾಗ ಸೇಲ್ ಆಗ್ತದೆ.
1: ಸರಿ, ಇದು ಬ್ರಾಯ್ಲರ್ ಕೋಳಿ ವಿಚಾರವನ್ನು ಹೇಳಿದ್ರೆ, ಈಗ ನೀವು ಸ್ವರ್ಣಾಧಾರ ಕೋಳಿ ಮರಿಗಳನ್ನು ಕೆವಿಕೆಯಿಂದ, ಅದು ಹೇಗಾಯ್ತು ಅಂದ್ರೆ ನಿಮಗೆ ಕೆವಿಕೆಯ ಸಂಪರ್ಕ ಯಾವ ರೀತಿ ಆಯ್ತು?
0: ಕೆವಿಕೆ ಸಂಪರ್ಕ ಅಂದ್ರೆ ನಾನು ಮನೆಗೆ ಹೋಗ್ತಿದ್ದಲ್ಲ ಫಾರ್ಮನ್ ಅವ್ರ ಮನೆಗೆ, ಅವರದು ಪರಿಚಯದವರು ಸತೀಶ್ ನಾಯ್ಕ್ ಅಂತೇಳಿ ಅವರಿದ್ರು, ಅವರಲ್ಲಿಗೆ ಬರ್ತಾ ಇದ್ರು. ಬರುವಾಗ ಒಂದ್ಸರಿ ಬರುವಾಗ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ, ಹಾಗಾಗಿ ಹೇಳಿದ್ರು ನನಗೆ, ಹೀಗೀಗೆ ಉಂಟು ನಮ್ಮ ಇದರಲ್ಲಿ, ಬೇಕಿದ್ರೆ ಸ್ವಲ್ಪ ಮಾರಿ ಇದು ಮಾಡಿ ನೀವು ನೋಡಿ ಅಂತ ಹೇಳಿದರು. ಅದೇ ಹೇಳಿ ಒಂದು 10 ವರ್ಷ ನಾವು ಅವ್ರದ್ದು ಸಂಪರ್ಕ ಆಯಿತು. ನಾನು ಅಲ್ಲಿಂದಲೇ ಕೊಂಡೋಗುದು ಮರಿ ಬಂದು.
1: ಆರಂಭದಲ್ಲಿ ಎಷ್ಟು ಕೋಳಿಗಳನ್ನು ತಗೊಂಡು?
0: ಆರಂಭ ಫಸ್ಟ್ಗೆ ಒಂದು 25 ಮರಿ ತಗೊಂಡಿದ್ದೆ ನಾನು, 25 ತಗೊಂಡು. ಮತ್ತೆ ನಷ್ಟು ಅಕ್ಕಪಕ್ಕದವರೆಲ್ಲ ನೋಡಿ ನಮಗೆ ಬೇಕು ನಮಗೆ ಬೇಕು, ಒಂದು 5 ಬೇಕು 10 ಬೇಕು ಅಂತೇಳಿ ಕೇಳ್ತಾ ಇದ್ರು. ಅವರೆಲ್ಲ ಕೊಂಡೋಗ್ತು ಕೊಡ್ತಿದ್ದೆ, ಒಳ್ಳೇದಿತ್ತು ಅದು.
1: ಅಂದ್ರೆ ಅದನ್ನು ಮರಿಗಳಿಗೆ ಅಥವಾ ಮೊಟ್ಟೆಗಾಗಿ ನೀವು ಇಟ್ಟ ಪ್ರಸಂಗ ಉಂಟಾ?
0: ಮೊಟ್ಟೆಗಾಗಿ ಇಟ್ಟದುಂಟು, ಮೊಟ್ಟೆ 5 ಕೋಳಿ ಮೊಟ್ಟೆಗಂತ, ಮೊಟ್ಟೆಗಂತಲ್ಲ ನಾನು ಸಂಖ್ಯೆ ಒಂದು 10 ಇತ್ತು, ಅದು ಒಂದು 5-8 ಇದಾಯ್ತು, ಮತ್ತೆ ಎಲ್ಲ ಮುಂಜ. ಅದಿಡುವಾಗ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೊಟ್ಟೆ ಅಂದ್ರೆ ಒಂದು 3-4 ತಿಂಗಳಾಗಬಹುದು, 4 ತಿಂಗಳಾಗ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೊಟ್ಟೆ ಅಂದ್ರೆ ನಮ್ಮ ಊರಿದ ಮೊಟ್ಟೆ ತರಲ್ಲ ದೊಡ್ಡದು, ಅದರ ಇದೆಲ್ಲ ಡಬ್ಬಲ್ ಇದು ಬರ್ತದೆ ಒಳಗಿನ ಹಳದಿ ಬಣ್ಣ ಡಬ್ಬಲ್ ಡಬ್ಬಲ್ ಇದು ದೊಡ್ಡ ಮೊಟ್ಟೆ ಇತ್ತು. ಮತ್ತೆ ರುಚಿ ಜಾಸ್ತಿ, ಕೋಳಿ ಪದಾರ್ಥ ಮಾಡ್ಲಿಕ್ಕೆ ಬಹಳ ರುಚಿ ಅದು. ಒಂದ್ಸರಿ ಕೊಂಡೋದವರು ತಿರ್ಗಾ ಕೇಳ್ತಾರೆ ಅದನ್ನೇ ಕೋಳಿ
1: ಸ್ವರ್ಣಧಾರ,
0: ಸ್ವರ್ಣಧಾರ ಅದು ಕೋಳಿ ಉಂಟಾ ನಮ್ಮ ಕಡೆ, ಇದಕ್ಕೆಲ್ಲ ಭೂತ ಇದೆಲ್ಲ ಜಾಸ್ತಿ ಅಲ್ಲ ನಮ್ಮ ದೇವರ, ಅದನ್ನು ಅದಕ್ಕೆ ಬೇಕಾಗಿ ಎಲ್ಲ ಅದನ್ನೇ ಕೇಳ್ತಾ ಇದ್ರು. ಮತ್ತೆ ನಾನು ಜಾಸ್ತಿ ತರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ. 25 50 ಆಯ್ತು, 50 ಹೋಗಿ 100, 100, 200 ಹಾಗೆಲ್ಲ ಇದು. ಮತ್ತೆ ಕೊರೋನಾ ಟೈಮಲ್ಲಿ ನನಗೆ ಮರಿ ಸಿಕ್ಲಿಲ್ಲ ಅಲ್ಲಿ. ಮತ್ತೆ ನಾನು ಎಂತ ಗೊತ್ತಂದ್ರೆ, ಅವರಿಗೆ ಬುಕ್ಕಿಂಗ್ ಮಾಡೋ ಫಸ್ಟ್ಗೆ ಮಾಡಬೇಕು, ನಾನು ಬುಕ್ಕಿಂಗ್ ಮಾಡಿ ಒಂದು 2 ತಿಂಗಳು ಕಾಯಬೇಕು.
1: ಓಹೋ, ಅಂದ್ರೆ ನೀವು ಬುಕ್ಕಿಂಗ್ ಮಾಡಿ ಒಂದು 2 ತಿಂಗಳ ನಂತರ ನಿಮಗೆ ಮರಿಗಳು ಸಿಗ್ತವೆ?
0: ಅದಾದ್ರೆ ಚಿಕ್ಕ ಮರಿ ಅವರು, ಅವರು ಕೊಡೋದು ಅಷ್ಟೇ 25-21 ದಿವಸ ಆದ್ಮೇಲೆ ಕೊಡುದು ಅವರು. ಅಂದ್ರೆ 3 ವ್ಯಾಕ್ಸಿನ್ ಇದೆಲ್ಲ ಅದನ್ನು ಮಾಡಿ ಕೊಡುದು ಅವರು.
1: ಬ್ರಾಯ್ಲರ್ ಅಲ್ಲಿ ನೀವು ಮಾಡಬೇಕು. ಈಗ ನೀವು ತಗೊಂಡು ಹೋದ್ಮೇಲೆ ಯಾವ ರೀತಿಯಾದಂತಹ ಒಂದು ಅಂಶಗಳನ್ನು ಗಮನಿಸಬೇಕು? ಅಂದ್ರೆ ಮರಿಗಳನ್ನೀಗ ನೀವು ತಗೊಂಡು ಹೋಗ್ತೀರಿ ಫಾರ್ಮಿಗೆ, ಅಲ್ಲಿ ಯಾವ ರೀತಿ ಅದನ್ನು ಇಡಬೇಕಾಗ್ತದೆ, ಅದರ ಒಂದು ಉಷ್ಣತೆ ಆಗಲಿ ಇದರ ಬಗ್ಗೆ ಎಲ್ಲ ಹೇಳಿ.
0: ಚಿಕ್ಕ ಮರಿ ಕೊಂಡೋದ್ರೆ ಫುಲ್ಲು ಕ್ಲೀನಾಗಿ, ಕ್ಲೀನಾಗಿ ಅಂದರೆ ಬ್ರೂಡಿಂಗ್ ಮಾಡಬೇಕು, ಇದೆಲ್ಲ ಲೈಟ್ ಎಲ್ಲ ಹಾಕಬೇಕು. ಇದು 21 ದಿವಸ ಆದಮೇಲೆ ಕೊಂಡೋದ್ರೆ ಅಷ್ಟೇನಿದಿಲ್ಲ ನನಗೆ ಕಷ್ಟ ಎಲ್ಲ, ಕರೆಕ್ಟಾಗಿ ನಾವು ಇದರಲ್ಲಿ ಬಿಡಬಹುದು, ಲೈಟ್ ಬೇಕಾಗಿಲ್ಲ ಅದಕ್ಕೆ.
1: ಓಹೋ, ಈಗ ಲೈಟ್ ಸ್ವರ್ಣಧಾರಕ್ಕೆ ಬೇಕಾಗುದಿಲ್ಲ?
0: ಬೇಕಾಗುದಿಲ್ಲ.
1: ಮಳೆಗಾಲದಲ್ಲಿ ಬೇಕಾ?
0: ಇಲ್ಲ ಇಲ್ಲ ಇಲ್ಲ, ಬೇಕಾಗುದು ಅದು 21 ದಿವಸ ಮಾತ್ರ, 21 ದಿವಸ ಲೈಟ್ ಬೇಕೇ ಬೇಕು, 21 ದಿವಸ ಕಳೆದ ಮೇಲೆ ಅದಕ್ಕೆ ಬೇಡ. ಊರಿನ ಕೋಳಿ ತರ.
1: ಓಹೋ,
0: ಊರಿನ ಕೋಳಿ ತರ ಆಚೆ ಈಚೆ. ಮತ್ತೆ ನಾವು ಹೊರಗೆ ಬಿಡುವುದಾದ್ರೆ ಒಂದು ಹೊತ್ತು ಯಾವಾದ್ರೂ ಬಿಡಬೇಕು, ಸಾಯಂಕಾಲ ಒಂದು 5 ಗಂಟೆ ಬಿಟ್ಟರೆ ಒಂದು 6 ಗಂಟೆಗೆ ಒಳಗೆ ಬರ್ತದೆ.
1: ಬ್ರಾಯ್ಲರ್ ಅನ್ನು ಬಿಡೋದಿಲ್ಲ?
0: ಇಲ್ಲ ಇಲ್ಲ, ಬ್ರಾಯ್ಲರ್ ಬಿಡೋದಿಲ್ಲ.
1: ಈಗ ಈ ಎರಡು ಕೋಳಿಗಳಲ್ಲೂ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ರೋಗಗಳು ಯಾವುವು? ಅಂದ್ರೆ ಬೇರೆ ಬೇರೆ ಇರ್ತದ ಅಥವಾ ಸಾಮಾನ್ಯವಾದ ರೋಗ ಒಂದೇ?
0: ಒಂದೇ, ಕಾಪ ಜಾಸ್ತಿ.
1: ಓಹೋ,
0: ಮತ್ತೆ ಇದು ಕ್ಯಾಲ್ಸಿಯಂ ಇದು ಕಡಿಮೆ.
1: ಅದು ಹೇಗೆ ಗೊತ್ತಾಗ್ತದೆ ಕ್ಯಾಲ್ಸಿಯಂ ಕಡಿಮೆ ಆಯ್ತು?
0: ಕಡಿಮೆ ಆಯ್ತು ಅಂದ್ರೆ ಅದೇ ಗರಿ ಅದನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಇನ್ನೊಂದು ಕೋಳಿ ಇನ್ನೊಂದು ಕೋಳಿ ಅದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಆಗ ಗೊತ್ತಾಗ್ತದೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂತ.
1: ಆಗ ಎಂತ ಮಾಡ್ತೀರಿ?
0: ಆಗ ಸುಣ್ಣ, ಸುಣ್ಣದ ನೀರು ಉಂಟಲ್ಲ, ಇಲ್ಲಾದ್ರೆ ಬೆಲ್ಲ ಹಾಕಿದ್ರೆ ಆಗ್ತದೆ ನೀರಿಗೆ, ಇಲ್ಲಾದ್ರೆ ಸುಣ್ಣದ್ದು ನೀರು ಮೇಲಿದ್ದು ಇದು ಬರ್ತದಲ್ಲ ತಿಳಿ ನೀರು, ಅದನ್ನ ಹಾಕಿದ್ರೆ ಕರೆಕ್ಟ್ ಇದಾಗ್ತದೆ.
1: ನೀರಿನ ಜೊತೆ ಹಾಕಿ
0: ಹಾಕುದು, ನೀರಿನ ಜೊತೆ ಹಾಕುದು,
1: ಕುಡಿತವೆ
0: ಕುದಿರ್ತವೆ ಫುಲ್ಲು,
1: ಇಲ್ಲದ್ರೆ ಬೆಲ್ಲ ಹಾಕ್ಬೇಕು,
0: ಬೆಲ್ಲ
1: ಬೆಲ್ಲವನ್ನು
0: ಕರಗಿಸಿ.
1: ಎಷ್ಟು ಪ್ರಮಾಣ ಅಂತ ಉಂಟಾ, ಇಷ್ಟೇ ಕೊಡಬೇಕು ಅಂತ?
0: ಇಲ್ಲ ಇಲ್ಲ, ಏನಿಲ್ಲ, ಅದು ಸ್ವಲ್ಪ ಸ್ವಲ್ಪ ಗೊತ್ತ, ಒಂದು 1/2 ಚಮಚ.
1: ಈಗ ನೀವು ಕೋಳಿಗಳಿಗೆ ಕಫ ಅಂತ ಹೇಳಿದ್ರೆ ಬಂದ್ರೆ ಯಾವ ರೀತಿ ಗೊತ್ತಾಗ್ತದೆ ಅದು?
0: ಅದು ಗರ ಗರ ಸೌಂಡ್ ಬರ್ತಾ ಉಂಟು, ಸೌಂಡ್ ಒಂಥರ ಒಂದು ಗೊತ್ತಾಗ್ತದೆ ನಮಗೆ
1: ಸದ್ಯದಲ್ಲಿ.
0: ಹಾಗೆ
1: ಅದನ್ನು ಬೇರೆ ಇಡಬೇಕಾಗ್ತದೆ?
0: ಇಲ್ಲ ಇಲ್ಲ, ಬೇರೆ ಇಟ್ಟರು ಒಳ್ಳೇದು, ಇಲ್ಲಾದ್ರೆ ಅದಕ್ಕೆ ಜೊತೆಯಲ್ಲೇ ಔಷಧಿ ಹಾಕಿದ್ರೆ ಎಲ್ಲದಕ್ಕಾಗ್ತದೆ, ಹರಡುದಿಲ್ಲ.
1: ಅದಕ್ಕೆ ಯಾವ ಔಷಧಿಗಳನ್ನು ಕೊಡುದು ನೀವು?
0: ಕಪ ಬಂದ್ರೆ ಈರುಳ್ಳಿ ರಸ, ಶುಂಠಿ ರಸ, ಇದೆ ಇದು ಆಗ್ತದೆ,
1: ಮೂಲಂಗಿ
0: ಬೆಸ್ಟ್ ಇದಾಗ್ತದೆ.
1: ಮೂಲಂಗಿಯನ್ನು ಹೇಗೆ ಅದು?

0: ಕುಡಿತವೆಲ್ಲ. ಈಗ ಬೇಸಿಗೆಯಲ್ಲಿ ಮತ್ತು ಒಂದು ಮಳೆಗಾಲದಲ್ಲಿ ಬೇರೆ ಬೇರೆ ಸಮಯದಲ್ಲಿ ನೀವೀಗ ಕೋಳಿಗಳನ್ನು ತಂದ್ರೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು?
1: ತುಂಬಾ ವ್ಯತ್ಯಾಸ ಇದೆ. ಬೇಸಿಗೆ ಕಾಲದಲ್ಲಿ ಅಂದ್ರೆ ಸೆಕೆ ಜಾಸ್ತಿ ಆದ್ರೆ ಆಗಲ್ಲ ಕೋಳಿಗೆ. ಕೋಳಿಗೆ ಸೆಕೆ ಜಾಸ್ತಿ ಆದ್ರೆ ಅಟ್ಯಾಕ್ ಆಗ್ತದೆ.
0: ಎಂತ ಮಾಡ್ತೀರಿ?
1: ಹಾಗಂದ್ರೆ ಸ್ವಲ್ಪ ಫೀಡ್ ಎಲ್ಲ ಕಡಿಮೆ ಮಾಡಿ ಮತ್ತೆ ತಣ್ಣಗೆ ಏನಾದರೂ ನೀರು ಹಾಕಿ ಮೇಲೆ ಮೇಲೆ ಮಾಡಿಗೆಲ್ಲ ನೀರು ಹಾಕೋದು, ಹಾಗೆ ತನ್ನ ಇದು ಮಾಡೋದು ಬೇಸಿಗೆಗಾಲದಲ್ಲಿ. ಮತ್ತೆ ಫುಡ್ ಎಲ್ಲ ಕಡಿಮೆ ಮಾಡೋದು.
0: ಫ್ಯಾನ್ ಅಳವಡಿಸ್ತೀವಿ?
1: ಫ್ಯಾನ್ ಕರೆಂಟ್ ಇರೋದಿಲ್ಲ ನಮ್ಮ ಕಡೆ, ಅಲ್ಲಿ ಅಲ್ಲಿ ಇದರಲ್ಲಿ ಕರೆಂಟ್ ಕಡಿಮೆ ಅದಾಗ್ತೀವಿ. ಮತ್ತೆ ಮಳೆಗಾಲದಲ್ಲಿ ಅಂದ್ರೆ ಒದ್ದೆ ಆಗ್ತದೆ ಅಂತೇಳಿ, ಅಷ್ಟು ಕೋಳಿಗಳು
0: ಒದ್ದೆ ಆಗದಾಗೆ ನೋಡ್ಕೊಳ್ಬೇಕು.
1: ನೋಡ್ಬೇಕು ಅದಿ ಒದ್ದೆ ಆದ್ರೆ ತೂಕ ಕಡಿಮೆ ಬರುತ್ತೆ ಕಡಿಮೆ.
0: ಮತ್ತೆ ಮಳೆಗಾಲದಲ್ಲಿ ಆಹಾರ
1: ಆಹಾರ ಹಾಕ್ಬಹುದು ಎಷ್ಟು ಬೇಕಿದ್ರು.
0: ಈಗ ಆಹಾರದ ಇದಕ್ಕೆ ಬಂದ್ರೆ ಅದಕ್ಕೆ ಕೋಳಿಗೆ ಫೀಡ್ ಯಾವುದು?
1: ಫೀಡ್ ಜೋಳ, ಇದು ಜೋಳ ಫೀಡ್ ಇದು ಬರ್ತದೆ. ಈಗ ಜೋಳ ಅಂದ್ರೆ ಮೊದಲು ಜೋಳನೆ ಬರ್ತಿತ್ತು, ಜೋಳ ಕಟ್ ಕಟ್ ಮಾಡಿ ಜೋಳ. ಈಗ ಜೋಳ ಬೇಯಿಸಿ ಅದನ್ನು ಕಡ್ಡಿ ಕಡ್ಡಿ ಮಾಡಿ
0: ರೆಡಿ ಸಿಗ್ತದೆ. ಅದು ಎಲ್ಲಿಂದ ತಗೊಳ್ತೀರಿ?
1: ಅದು ಅವರು ತರ್ತಾರೆ ನಮಗೆ, ಅಂಗಡಿಯಲ್ಲಿ ಸಿಗ್ತದೆ.
0: ಬ್ರಾಯ್ಲರ್ಗೆ ಬೇರೆ ಇದಕ್ಕೆ ಬೇರೆಯಾ?
1: ಒಂದೇ ಆಗ್ತದೆ.
0: ಸರಿ,
1: ಅಂಗಡಿಯಲ್ಲಿ ಸಿಗ್ತದೆ.
0: ಖರೀದಿಸ್ತೀರಿ ನೀವು? ಎಷ್ಟು ಹಾಕ್ಬೇಕಾಗ್ತದೆ ಈಗ ದಿವಸದಲ್ಲಿ, ಎಷ್ಟು ಬಾರಿ ಹಾಕ್ಬೇಕಾಗ್ತದೆ?
1: ಬ್ರಾಯ್ಲರ್ಗೆ ಅಂದ್ರೆ 2000 ಕೋಳಿಗೆ ಆದ್ರೆ 300 ಕೆಜಿ ಬೇಕಾಗ್ತದೆ.
0: ಸ್ವರ್ಣಧಾರಕ್ಕೆ
1: 4.5 ಕೆಜಿ, 25 ಕೋಳಿಗೆ.
0: ಸ್ವಲ್ಪ ಆಹಾರ ಇದಕ್ಕೆ ಕಡಿಮೆ,
1: ಕಡಿಮೆ. ಅದಕ್ಕೆ ಆದ್ರೆ ಬೇರೆ ಬೇರೆ ಆಹಾರ ಕೊಡ್ಲಿಕ್ಕೆ ಆಗ್ತದೆ. ಮನೆಯಲ್ಲಿ ಗಂಜಿ ಅದಿದೆಲ್ಲ ಉಳಿದ್ರೆ ಅದನ್ನ ಹಾಕ್ಬಹುದು.
0: ಸ್ವಲ್ಪ ನಾಟಿ ಕೋಳಿ ಹಾಗೆ,
1: ನಾಟಿ ಕೋಳಿ ತರ. ಮತ್ತೆ ಈ ಹುಲ್ಲು ಅದೆಲ್ಲ ತಿಂತದೆ.
0: ನೀವೆಂತೆಲ್ಲ ಕೊಡ್ತೀರಿ?
1: ತರಕಾರಿ ಅದಿದೆಲ್ಲ ಹಾಕಿ ಬಿಡ್ತೀನಿ. ಮತ್ತೆ ಇದು ಉಂಟು ಅಕ್ಕಿ, ಸೋಸಿಟ್ ರೇಷನ್ ಅಕ್ಕಿ, ಅದನ್ನೆಲ್ಲ.
0: ಅದಕ್ಕಾಗಿ ರೆಡಿ ಫೀಡ್ ಕಡಿಮೆ. ಈಗ ಸ್ವಲ್ಪ ನೀವು ಅಂದ್ರೆ ಕೋಳಿ ಮರಿಗಳಿಗೆ ಒಂದು ಈಗ ರೋಗ ಹರಡದ ಹಾಗೆ ಯಾವ ರೀತಿಯಾದಂತಹ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸ್ತೀರಾ? ಹೇಗೆ?
1: ಶೆಡ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಕ್ಲೀನ್ ಮಾಡಿ ಸಗಣಿ ಹಾಕಿ ಗುಡಿಸುವುದು. ಸಗಣಿ ಗುಡಿಸಿದ ಮೇಲೆ ಸುಣ್ಣ ಹಾಕ್ಲಿಕ್ಕೆ ಉಂಟು. ಸುಣ್ಣ ನೀರು ಮಾಡಿ ಸುಣ್ಣ ಇದು ಮಾಡುದು. ಸ್ಪ್ರೇ ಏನಾದ್ರೂ ಕೊಡ್ತಾರೆ ಅವರು. ನಮ್ದು ಏನಾದ್ರೂ ಇದಾಗ್ಬಹುದು, ಜೇಡ ಇದೆಲ್ಲ ಇದು ಬರ್ತದಲ್ಲ, ಅದೆಲ್ಲ
0: ಕಂಟ್ರೋಲ್
1: ಮರಿ ಬರುವ ಒಂದು 4-5 ದಿವಸಕ್ಕೆ ಮುಂಚೆ ಹಾಕ್ಬೇಕು.
0: ಈಗ ಅಂದ್ರೆ ಒಂದು ತುಂಬಾ ಟೆಕ್ನಾಲಜಿ ಬರ್ತಾ ಇದೆ ಇವಾಗ, ಅದು ಒಂದು ಕೋಳಿ ಸಾಕಾಣಿಕೆಯಲ್ಲಿ ಏನಾದ್ರೂ ಪ್ರಭಾವ ಬೀರಿದ?
1: ಸ್ವರ್ಣಧಾರಕ್ಕೆ ಅಂದ್ರೆ ಈಗ 1-2 ತಿಂಗಳು ಬೇಕಾಗ್ತದೆ ಮರಿ ಸಿಗ್ಬೇಕಿದ್ರೆ. ನಾವು ಬುಕ್ಕಿಂಗ್ ಮಾಡಿ ಹಣ ಎಲ್ಲ ಕಟ್ಟಿ 2 ತಿಂಗಳು ಕಳೆದ ಮೇಲೆ ಮರಿ ಸಿಗ್ತದೆ.
0: ಬ್ರಾಯ್ಲರ್ ಆದ್ರೆ
1: ಕಂಪನಿಯವರು
0: ಫೋನ್ನಲ್ಲಿ ಹೇಳಿದ್ರೆ ಇತ್ತು. ಈಗ ಕೋಳಿ ತ್ಯಾಜ್ಯವನ್ನು ಯಾವ ರೀತಿ ಅದನ್ನು ನೀವು ವಿಲೇವರಿ ಮಾಡ್ತೀರಿ?
1: ತ್ಯಾಜ್ಯವಂದ್ರೆ ನಮಗೆ ಬಾಯ್ಲರ್ ಕೋಳಿ ಇದ್ದ ಸೆಡ್ ಅಲ್ಲಿ ಒಂದು ಬ್ಯಾಚ್ 2000 ಬ್ಯಾಚ್ ಹೋದ್ರೆ ಕೋಳಿ ಇದಾಗ್ತದೆ. ಅದರಲ್ಲಿ ಒಂದು 60-70 ಚೀಲ ಸಿಗ್ತದೆ ಗೊಬ್ಬರ. ಅದನ್ನು ತೋಟಕ್ಕೆ ಎಲ್ಲ ಕೊಂಡೋಗ್ತಾರೆ, ಅಲ್ಲಿ ನಮ್ಮ ಕಡೆ ತೋಟಕ್ಕೆ ಇದು ಕೊಂಡೋಗ್ತಾರೆ. 140 ರೂಪಾಯಿ 150 ರೂಪಾಯಿ ಇದೆ ಗೋಣಿಗೆ, ಚೀಲಕ್ಕೆ, ಒಂದು ಚೀಲಕ್ಕೆ ತುಂಬಿಸಿ ಕೊಡ್ತಾರೆ.
0: ಅದು ಲಾಭದಾಯಕ.
1: ಅದು ಲಾಭ
0: ಅಲ್ಲ. ಅದನ್ನ ಯಾವ ರೀತಿ ಅದರ ಅಡಿಗೆ ಏನ್ ಹಾಕ್ತೀರಿ?
1: ತೆಂಗಿನ ಚಿಪ್ಪೆ ಹಾಕ್ತೀವಿ, ಮತ್ತೆ ಇದು ಗೀಸುಲಿ ಪುಡಿ,
0: ಮರದ ಹುಡಿ
1: ಹಾಕ್ತೀವಿ.
0: ಸ್ವರ್ಣಧಾರದ್ದಾದ್ರೆ ಹೇಗೆ?
1: ಸ್ವರ್ಣಧಾರದ್ದೆ ಇದು ಹಾಕ್ಲಿಕ್ಕಿಲ್ಲ, ಎಂತ ಸ್ವಲ್ಪ ಸ್ವಲ್ಪ ಇದು ಹಾಕಿದ್ರೆ ಆಯ್ತು. ಮತ್ತೆ ಇದು ಅಡಿಕೆ ಚಿಪ್ಪು ಏನಾದ್ರು ಹಾಕಿದ್ರೆ ಅದು ನಮ್ಮ ನಾಟಿ ಕೋಳಿ ತರಣೆ, ಅದರಲ್ಲಿ ಗೊಬ್ಬರ ಇಲ್ಲ ಇದು ಸ್ವರ್ಣಧಾರದಲ್ಲಿ.
0: ಈಗ ಒಂದು ಮಾರುಕಟ್ಟೆಯ ವಿಚಾರಕ್ಕೆ ಬಂದ್ರೆ ಬ್ರಾಯ್ಲರ್ ಕೋಳಿ ಹಾಗೂ ಸ್ವರ್ಣಧಾರ ಇದೆರಡು ನೋಡಿದ್ರೆ ಯಾವುದು ಮಾರುಕಟ್ಟೆಯಲ್ಲಿ ಹೆಚ್ಚು ಮಾರಾಟ ಆಗುವುದು? ಯಾವುದು
1: ಹೆಚ್ಚು ಮಾರಾಟ ಆಗುವುದಾದ್ರೆ ಬಾಯ್ಲರ್. ಬಾಯ್ಲರ್ ಅಂದ್ರೆ ಕಡಿಮೆ ರೇಟ್, ಕೆಜಿಗೆ 140-150 ಇರ್ತದೆ ಒಮ್ಮೆಮ್ಮೆ, ಒಮ್ಮೊಮ್ಮೆ 100 ರೂಪಾಯಿ. ಇದು ಸ್ವರ್ಣಧಾರ ಅಂದ್ರೆ 500-450 ಆತರ ಎಲ್ಲ ಇರ್ತದೆ, 400ರಿಂದ ಮೇಲೆ ಸ್ವರ್ಣಧಾರ, 500 ಎಲ್ಲ.
0: ಈಗ ಸ್ವರ್ಣಧಾರವನ್ನೇ ನಾವು ಮಾತನಾಡ್ತಿದ್ರೆ ನಿಮ್ಮ ಪ್ರಕಾರ ಅದು ಉತ್ತಮ ಅಂತ ನೀವು ಹೇಳುತ್ತೀರಿ? ಒಂದು ಮರಿ ಈಗ ದೊಡ್ಡದಾದಾಗ ಎಷ್ಟು ತೂಕ ಬರ್ತದೆ?
1: ಸ್ವರ್ಣಧಾರ ಕರೆಕ್ಟ್ ಇದು ಮಾಡಿದ್ರೆ ಒಂದು 5-6 ಕೆಜಿ ಎಲ್ಲ ಬರ್ತದೆ. ಅವರು ಸ್ವರ್ಣಧಾರದ ಇವರು ಹೇಳಿದ್ರೆ ನನಗೆ 4 ಕೆಜಿಯಿಂದ ಮೇಲೆ ಬರಲ್ಲ ಅಂತೇಳಿ. ನಾನು ಅವತ್ತು ಒಂದು ಕೊಂಡೋದು ಫಸ್ಟ್ ಇದ್ದು ಒಂದು 7 ಕೆಜಿ ಎಲ್ಲ ಆಗಿತ್ತು ದೊಡ್ಡದಾಗಿ.
0: ಅದು ಅತಿ ಹೆಚ್ಚು ತೂಕ
1: ಜಾಸ್ತಿ.
0: ದರ ಎಷ್ಟಿದೆ ಈಗ ಮಾರುಕಟ್ಟೆಯಲ್ಲಿ? ಕಿಲೋಕ್ಕೆ ಎಷ್ಟಿದೆ
1: ದರ? 500-550 ಎಲ್ಲ ಇದೆ.
0: 550
1: ಇಲ್ಲೆಲ್ಲ ಜಾಸ್ತಿ, ಮಂಗಳೂರಲ್ಲೆಲ್ಲ ಜಾಸ್ತಿ ಇರ್ತದೆ, ನಮ್ಮ ಕಡೆ ಕಡಿಮೆ. ಅಲ್ಲಿ ಅಲ್ಲಿ ಬೆಳೆಸೋದ್ರೆ 500.
0: ಈಗ ಒಂದು ತಿಂಗಳಲ್ಲಿ ಒಂದು ಕೋಳಿ ಸಾಕಾಣಿಕೆ ಇದರಲ್ಲಿ ನಿಮಗೆ ಖರ್ಚು ಎಲ್ಲ ಕಳೆದು ಸರಾಸರಿಯಾಗಿ ಹೇಳ್ತಿದ್ರೆ ಎಷ್ಟು ಆದಾಯ ಗಳಿಸಬಹುದು?
1: ತಿಂಗಳಿಗೆ ಅಂತ ಆಗಲ್ಲ, ತಿಂಗಳಿಗೆ ಅಂದ್ರೆ ನಮ್ದು ಬಾಯ್ಲರ್ ಇದು ಫಾರ್ಮಲ್ಲಿ ಬ್ಯಾಚ್ ಲೆಕ್ಕ, ಬ್ಯಾಚ್ ಅಂದ್ರೆ 40 ದಿವಸ. ಒಂದು 2000 ಬ್ಯಾಚ್ ಹೋದ್ರೆ ಕರೆಕ್ಟ್ ಆಗಿ ಒಂದು 20,000 ಉಳಿಬಹುದು.
0: 40 ದಿವಸದಲ್ಲಿ 20,000 ಗಳಿಸಬಹುದು ಖರ್ಚೆಲ್ಲ ಕಳೆದು. ಅದೇ ಸ್ವರ್ಣಧಾರದಲ್ಲಾದ್ರೆ
1: ಜಾಸ್ತಿ ಇದು ಮಾಡಬಹುದು, ಜಾಸ್ತಿ ಮಾಡಬಹುದು. ಎಂತಂದ್ರೆ ನಮ್ಮ ಇದರಲ್ಲಿ ಅಗತ್ಯ ಇದ್ರೆ ಮಾತ್ರ, ಊರಲ್ಲಿ ಏನಾದ್ರು

0: ಫಂಕ್ಷನ್ ಇದ್ರೆ ಕೊಂಡು ಹೋಗ್ತಾರೆ,
1: ಖಾಲಿ ಆಗ್ತದೆ,
0: ಖಾಲಿ ಆಗ್ತದೆ,
1: ಖಾಲಿ ಆಗ್ತದೆ, ಎಷ್ಟು ತಂದ್ರೂ ಖಾಲಿ ಆಗ್ತದೆ,
0: ಖಾಲಿ ಆಗ್ತದೆ.
1: ಹಾ, ಅದೇ ಇದು ನೀವು ಈಗ ಮರಿಗಳನ್ನು ಮೊಟ್ಟೆಗೆ ಇಟ್ಟರೆ ಅದು ಹೇಗಿರ್ತದೆ?
0: ಮೊಟ್ಟೆ ಅಂದ್ರೆ ಮೊಟ್ಟೆ ಡೈಲಿ ಸಿಗ್ತಾ ಇರ್ತದೆ ನಮಗೆ, ಒಂದ್ ನಾಲ್ಕೈದು ಮೊಟ್ಟೆ.
1: ಮರಿಗಳನ್ನು ನೀವು ಅದನ್ನು ಮಾರಾಟ ಮಾಡದೆ ಇಟ್ಕೊಂಡಿದ್ದೀರಾ ಮೊಟ್ಟೆಗಾಗಿ ಅಂತ?
0: ಅದು ಫಸ್ಟಿಗೆ ಐದು ಇಟ್ಟಿದ್ದೇನೆ, ಐದು ಮೊಟ್ಟೆ ಇಡ್ತಿತ್ತು ಕರೆಕ್ಟ್ ಆಗಿ. ಆ ಮೊಟ್ಟೆ ಇಡ್ತಾ ಮೊಟ್ಟೆ ಎಲ್ಲ ದೊಡ್ಡದು ದೊಡ್ಡದು.
1: ಅದರಲ್ಲಿ ಹೆಂಟ್ ಎಷ್ಟಿತ್ತು, ಹುಂಜೆ ಎಷ್ಟಿತ್ತು?
0: ಫಸ್ಟ್ ಕೊಂಡೋಗಿದ್ದರಲ್ಲಿ ನಾಲ್ಕು ಹೆಣ್ಣು ಇದು, ಮತ್ತೆ ಹುಂಜೆ ಒಂದು ಹತ್ತೆಣ್ಣು ಮುಂಜೆ ಇತ್ತು.
1: ಓಹೋ,
0: ಹತ್ತು ಹುಂಜ ಮತ್ತೆ ನಾಲ್ಕು ಹೆಣ್ಣು, ಅದೇ ಮೊಟ್ಟೆ ಇಡ್ತಿತ್ತು ಕರೆಕ್ಟ್. ದೊಡ್ಡ ದೊಡ್ಡದು ಮೊಟ್ಟೆ ಎಲ್ಲ, ಇದು ನಮ್ಮ ನಾಟಿ ಕೊಲ್ತಾರಲ್ಲ ಮೊಟ್ಟೆ ಎಲ್ಲ ದೊಡ್ಡದು ಫುಲ್ಲು.
1: ಅದಕ್ಕೆ ಹೇಗೆ ಮಾರುಕಟ್ಟೆ ಇದೆಯಾ?
0: ಯಾವುದಕ್ಕೆ?
1: ಸ್ವರ್ಣದಾರದ ಮೊಟ್ಟೆಗೆ?
0: ಮೊಟ್ಟೆಗೆ ಮಾರುಕಟ್ಟೆಯಲ್ಲಿ ರೇಟ್ ಇದೆ, ಮಂಗಳೂರು ಈ ಸೈಡ್ ಇದೆ, ನಮ್ಮ ಕಡೆ ಇಲ್ಲ ಅಂತ. ಎಸ್, ನಮ್ಮ ಕಡೆ ಅಲ್ಲಿ ಇದರಲ್ಲಿ ಇಲ್ಲ, ಕಡಿಮೆ.
1: ನೀವು ಅದನ್ನು ಎಂತ ಇಲ್ಲಿ ತಂದು ಮಾರಿದ್ರೆ ಹೇಗೆ ಮರಿ ಆಯ್ತದು?
0: ಮರಿ ಆಗುದಿಲ್ಲ, ಮರಿ ಮಾಡಬೇಕಿದ್ರೆ ನಮ್ಮ ನಾಟಿ ಕೋಳಿ ಉಂಟಲ್ಲ ಅದಕ್ಕೆ ಇಟ್ಟು ಕೊಡ್ಬೇಕಷ್ಟೇ ಕಾವು ಕೊಡ್ಲಿಕ್ಕೆ.
1: ಓಹೋ,
0: ಇಲ್ಲಾದ್ರೆ ಮಿಷನ್ ಇದು ಕಾವು ಇದು ಮಾಡಿ
1: ಇನ್ಕ್ಯುಬೇಟರಲ್ಲಿ ಬಿಸಿ ಇದಿಟ್ಟು
0: ಬಿಸಿ ಇಟ್ಟು
1: ಅದನ್ನು ಪ್ರಯತ್ನಿಸಿದ್ದೀರಾ?
0: ಮಾಡಿದ್ವಿ, ಆಗಲ್ಲ ಅದು. ನಮ್ಮ ಇದು ನಾವು ಫಸ್ಟ್ ಇದು ಮಾಡುವಾಗ ಕರೆಂಟ್ ಕರೆಕ್ಟ್ ಇರಲಿಲ್ಲ ನಮಗೆ, ಮತ್ತೆ ಒಂದ್ಸರಿ ಮಾಡುವಾಗ ತಿಳಿದು ಬೆಳೀತಾ ಹಾಗೆ ಇದಾಗ್ಲಿಲ್ಲ.
1: ನಂತರ ನೀವು ಮುಂದೆ ಅದನ್ನು
0: ಬೇಡ ಅಂತ ಬಿಟ್ಟು ಬಿಟ್ಟೆ.
1: ಬಿಟ್ಟು ಬಿಟ್ಟರ ಆ ಕೋಳಿಗಳನ್ನು ಏನು ಮಾಡಿದ್ರಿ?
0: ಯಾವುದು ದೊಡ್ಡದ? ಅದನ್ನ ಕೊಟ್ಟೆ ನಾನು ಅಲ್ಲಿ, ಮತ್ತೆ ಮನೆಯಲ್ಲಿ ಇದು ಸಾಂಬಾರು ಮಾಡ್ಲಿಕ್ಕೆ.
1: ಈಗ ಏನಿಲ್ಲ, ಇದು ತಂದದೆಲ್ಲ ಮಾರ್ತೀರಿ?
0: ಮಾಡ್ತೀನಿ ಮಾಡ್ತೀನಿ, ಈಗ ಒಂದು ನಾಲ್ಕೈದು ತಿಂಗಳದ್ದು ಉಂಟು, ಐದು ತಿಂಗಳು.
1: ಓಹೋ, ಎಂತ ಹುಂಜದ ಹೆಂಟೆ?
0: ಹುಂಜ ಹುಂಜ ಉಂಟು, ಮತ್ತೆ ಎರಡು ಎಂಟು ಇದು ಉಂಟು.
1: ಮೊಟ್ಟೆ ಹಾಕಿದಾವ?
0: ಮೊಟ್ಟೆ ಮೊಟ್ಟೆ ಇಡ್ತು.
1: ಆ ಮೊಟ್ಟೆ ನಾವು ಸೇಲ್ ಮಾಡಿದ್ರ?
0: ಇಲ್ಲ, ಅದು ಮನೆಯಲ್ಲಿ ಖರ್ಚಿಗೆ.
1: ಈಗ ಕೋಳಿ ಸಾಕಾಣಿಕೆಗೆ ಒಂದು ಶೆಡ್ ತಯಾರಿ ಮಾಡ್ಬೇಕಿದ್ರೆ ಯಾವ ರೀತಿಯದ್ದಿರಬೇಕು
0: ಶೆಡ್ ಅಂದ್ರೆ? ನಿಮಗೆ ಒಂದು 2000 ಕೋಳಿ ಬಾಯ್ಲರ್ ಕೋಳಿ ಹಾಕುದಾದ್ರೆ ಒಂದು 20 ಫೀಟ್ ಆಗಲ್ಲ, ಒಳಗೆ 19 ಸಾಕಾಗ್ತದೆ, ಇಲ್ಲಾದ್ರೆ 20, ಮತ್ತೆ 100 ಫೀಟ್ ಉದ್ದ ಜಾಗ ಬೇಕು ಶೆಡ್ ಇದು ಮಾಡ್ಲಿಕ್ಕೆ, ಮತ್ತೆ ಶೀಟ್ ಹಾಕುದು. ಒಂದು 8 ಫೀಟ್ ಎತ್ತಾರ, 8-9 ಫೀಟ್ ಎತ್ತಾರ ಸಾಕು, ಹಾಕಿ ಆಚೆ ಸೀಟ್ ಹಾಕಿ ಮತ್ತೆ ನೆಟ್ ಸೈಡಿಗೆಲ್ಲ.
1: ಈಗ ಒಂದು ಅಷ್ಟು ದೊಡ್ಡ ಕೋಳಿ ಶೆಡ್ಡಿಗೆ ಅದರಲ್ಲಿ ಏನು ಪಾರ್ಟಿಷನ್ ಇದೆಯಾ?
0: ದೊಡ್ಡ ಥರ ಮಾಡುದು, ಮತ್ತೆ ಪಾರ್ಟಿಷನ್ ಮಾಡುದು ಇದು ಮರಿ ದೊಡ್ಡ ಚಿಕ್ಕದಿರುವಾಗ ಸಂದಾಗಿ ಮಾಡುದು.
1: ಓಹೋ,
0: ಗ್ಯಾಪ್ ಮತ್ತೆ ಮತ್ತೆ ಇದು ಮಾಡ್ತದೆ ಆಚೆ ಆಚೆ ಮಾಡುದು. ವಾಲ್ ತರ ಇರ್ತದಲ್ಲ ಫುಲ್ಲು, ಅದನ್ನೇ ಮರಿ ದೊಡ್ಡದಾದ್ಮೇಲೆ ಇಪ್ಪತ್ತೊಂದು ಮಳೆಗಾಲದಲ್ಲಿ 20 ದಿವಸಕ್ಕೆ, ಬೇಸಿಗೆ ಕಾಲದಲ್ಲಿ ಆದ್ರೆ ಮರಿಗಳನ್ನು 16 ದಿವಸಕ್ಕೆ ಫುಲ್ ಮಾಡ್ಬೇಕು.
1: ಬೇಗ ದೊಡ್ಡದಾಗ್ತದೆ,
0: ಬೇಗ ದೊಡ್ಡ ಇದಾಗ್ತದೆ, ಗಾಳಿ ಎಲ್ಲ ಇದಾಗ್ತದೆ. ಮಳೆಗಾಲದಲ್ಲಿ 20 ದಿವಸ 21 ದಿವಸ ಫುಲ್ ಮಾಡಿದ್ರೆ ಆಗ್ತದೆ.
1: ಇದು ಬ್ರಾಯ್ಲರ್ ಸ್ವರ್ಣಧಾರಕ್ಕೆ
0: ಅದೇನಿಲ್ಲ ಅದಕ್ಕೆ.
1: ಸರಿ,
0: ನಾಟಿ ಕೋಳಿ ತರ.
1: ಈಗ ಎಂತ ಅಂದ್ರೆ ಒಂದು ಒಳ್ಳೆಯ ಒಂದು ಕೋಳಿ ಮರಿ ಅಂತ ಹೇಳಿ ಯಾವ ರೀತಿ ಪರಿಗಣಿಸಬಹುದು? ಹಾ, ಇದು ಒಳ್ಳೆ ಕೋಳಿ ಮರಿ ಅಂತ ನೋಡುವಾಗ ಹೇಗೆ ಗೊತ್ತಾಗ್ತದೆ?
0: ಅದು ನೋಡುವಾಗ ಅಂದ್ರೆ ಚಿಕ್ಕದಿರುವಾಗ.
1: ಹಾ, ಅಂದ್ರೆ ಈಗ ಒಂದು ನೀವು ತಗೊಳ್ಳಿಕ್ಕೆ ಒಂದು ಮಾರುಕಟ್ಟೆಯಲ್ಲಿ ಕೊಡುವಾಗ ಗ್ರಾಹಕರು ಯಾವ ರೀತಿ ಇದು ಒಳ್ಳೇದು
0: ಕಲರ್ ಕಲರ್ ಇದು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ, ಗರಿಯ ಕಲರ್ ನೋಡ್ಲಿಕ್ಕೆ ಒಂದು ಸ್ವಲ್ಪ, ಮತ್ತೆ ಕಾಲೆಲ್ಲ ಗಟ್ಟಿ ಮುಟ್ಟಾದ್ರೆ ಫುಲ್ಲು ಇದು ಬರ್ತದೆ, ಮತ್ತೆ ಗರಿ ಸ್ವಲ್ಪ ಕಡಿಮೆ ಇದ್ರೆ ತೂಕ ಜಾಸ್ತಿ ಬರ್ತದೆ ಕೋಳಿದು
1: ಅಂತದನ್ನೇ ನೋಡ್ತಾರೆ
0: ನೋಡ್ತಾರೆ ಜಾಸ್ತಿಯಾಗಿ.
1: ಈಗ ಮರಿಗಳನ್ನು
0: ಅದೇ ಮರಿಗಳಲ್ಲಿ
1: ಸಣ್ಣ ಮರಿ ಒಂದು ದಿನದ ಮರಿ ಅಲ್ಲ,
0: ಒಂದು ದಿನದ ಮರಿ ಗೊತ್ತಾಗಲ್ಲ,
1: ಗೊತ್ತಾಗೋದಿಲ್ಲ.
0: 20-21 ದಿವಸ ಬೇಕು
1: ಸ್ವರ್ಣಧಾರ ಅದೃಷ್ಟೇ ಬ್ರಾಯ್ಲರ್
0: ಬ್ರಾಯ್ಲರ್ ಅದಲ್ಲ.
1: ಈಗ ಹೊರಗಿನವರು ನೋಡುವಾಗ ನನಗೆ ಈ ಕೋಳಿ ಆಗ್ಬೋದು ಅಂತ ಅವರು ತಗೊಳ್ತಾರಲ್ಲ, ಅದು ಯಾವ ರೀತಿ
0: ಗರಿ ನೋಡಿ? ಗರಿ ಏನಾದ್ರು ನೋಡ್ಲಿಕ್ಕೆ ಚಂದ ಇರ್ತದೆ, ಇದು ಸ್ವರ್ಣದರ ನೋಡ್ಲಿಕ್ಕೆ ಚಂದ ಇರ್ತದೆ ಫುಲ್ಲು, ಮತ್ತೆ ಬಾಯ್ಲರ್ ಆದ್ರೆ ಒಂದೇ ಕಲರ್ ಅಲ್ಲ ಫುಲ್ ಬಿಳಿ.
1: ಈಗ ಒಂದು ಯಾರಾದ್ರೂ ಇದನ್ನೀಗ ಕೇಳಿ ಒಬ್ಬರಿಗೆ ಒಂದು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಇದ್ರೆ ಅವರು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು?
0: ಅದೇ ಬಾಯ್ಲರ್ ಕೋಳಿ ಶೆಡ್ ಮಾಡೋದಾದ್ರೆ ಅದಕ್ಕೆ ಪರ್ಮಿಷನ್ ಬೇಕು.
1: ಯಾರಿಂದ ಪರ್ಮಿಷನ್?
0: ಪರ್ಮಿಷನ್ ಪಂಚಾಯತ್ ಪರ್ಮಿಷನ್ ಬೇಕು, ಮತ್ತೆ ಕರೆಂಟಿನವರಿಗೆ ಈಗ ಕನ್ವರ್ಷನ್ ಆಗದ ಜಾಗಕ್ಕೆ ಕರೆಂಟ್ ಸಿಗುದಿಲ್ಲ, ಕನ್ವರ್ಷನ್ ಬೇಕು ಕರೆಂಟ್ ಆಗಬೇಕಿದ್ರೆ. ಸೋಲಾರ್ ಮಾಡಿ ಇದು ಮಾಡೋಕ್ಕಾಗಲ್ಲ,
1: ಸೋಲಾರ್ ನಲ್ಲಿ ನಡೆಯುವುದಿಲ್ಲ
0: ನಡೆಯುವುದಿಲ್ಲ ಹಾಗೆ ಕರೆಂಟ್ ಇದು ಮಾಡಬೇಕಿದ್ರೆ ಕನ್ವರ್ಷನ್ ಬೇಕು. ಆ ಥರ ಸೆಡ್ ಮಾಡಬೇಕು, ಈ ಥರದ್ದು ಮಾಡ್ಬೋದು. ಸುಮ್ಮನೆ ಇದು ಸ್ವರ್ಣದಾರದ್ದು, ಸ್ವರ್ಣದಾರದ ಸೆಡ್ ಅಂತ ಹೇಳಿಲ್ಲ, ಸ್ವಲ್ಪ ಖರ್ಚಲ್ಲಿ ಆಗ್ಬೋದು ಸೆಡ್.
1: ಕಡಿಮೆ ಖರ್ಚಿನಲ್ಲಿ ಸ್ವರ್ಣಧಾರ ಆಗ್ತದೆ ಅಂತ ನೀವು ಹೇಳೋದು, ಅಂದ್ರೆ ಅದಕ್ಕೆ ಸೆಡ್ ಬೇಡುವ?
0: ಸೆಡ್ ಅಂತ ಬೇಕಾಗಿಲ್ಲ ಅಷ್ಟು.
1: ಅದು ಎಲ್ಲಿ ನೀವು ಈಗ ಇಡ್ತೀರಿ
0: ಸೆಡ್ ಅಂದ್ರೆ? ಫುಲ್ ಈ ತರ ಸೆಡ್ ಬೇಡ ಅಂತ,
1: ಇದರಷ್ಟು ದೊಡ್ಡದು ಬೇಡ,
0: ಸ್ವಲ್ಪ ಓಪನ್ ಇದ್ರು ಇದಾಗ್ತದೆ. ನಾಟಿ ಕೊಳ್ತಾರಲ್ಲ,
1: ಕಟ್ಟಿ ಹಾಕಿ ಹೋಗ್ತದ?
0: ಆಗ್ತದೆ ದೊಡ್ಡದಾದ್ಮೇಲೆ.

0: ಗಟ್ಟಿ ಆಗಿದ್ರೆ ಆಗ್ತದೆ.
1: ಆದ್ರೆ 500 ಎಲ್ಲ ಹಾಕ್ಲಿಕ್ಕೆ ತುಂಬಾ ಜಾಗ,
0: 500 ಎಲ್ಲ ಹಾಕ್ಲಿಕ್ಕೆ ಜಾಗ ಬೇಕು.
1: ಹಾಗೆ ಎಂತ ಮಾಡ್ತಾರೆ,
0: 500 ಕೋಳಿ ಎಲ್ಲ ಹಾಕ್ಬೇಕಿದ್ರೆ ಸೆಡ್ ಬೇಕು ಸ್ವರ್ಣದರ, ಇಲ್ಲಾದ್ರೆ ಸೆಡ್ ಬೇಡ. ಒಂದು 50-50ಕ್ಕೆಲ್ಲ ಸಾಧಾರಣ ಮಾಮೂಲಿ ಜಾಗ ಸಾಕು, ನಮ್ಮ ಮನೆ ಪಕ್ಕ ಏನಾದರೂ ಇದ್ರೆ. ಒಂದು 500-300 ಸಾಕಬೇಕಿದ್ರೆ ಸೆಡ್ ಬೇಕು.
1: ನಿಮ್ಮ ಪ್ರಕಾರ ಸ್ವರ್ಣಧಾರ ಸಾಕುದು ಒಳ್ಳೇದು ಅಂತ ಹೇಳ್ತೀವಿ?
0: ಒಳ್ಳೇದು ಒಳ್ಳೇದು. ಸ್ವರ್ಣಧಾರ ಅದರಲ್ಲಿ ಲಾಭ ಇದೆ ಫುಲ್ಲು. ಲಾಭ ಅಂದರೆ ರೇಟ್ ಒಂದು ಕೆಜಿಗೆ 400-500 ರೂಪಾಯಿ ಸಿಗುತ್ತೆ ಅದಕ್ಕೆ. ಮತ್ತು ಮೊಟ್ಟೆ ಇಟ್ಟರೆ ಮೊಟ್ಟೆಗೆ ದುಡ್ಡು ಉಂಟು. ದುಡ್ಡಂದರೆ ಇಲ್ಲಿ ನಮ್ಮ ಕಡೆ ಈ ಕಡೆ ತಂದ್ರೆ ಮಾತ್ರ, ಮಂಗಳೂರು ಕಡೆ
1: ಸಿಟಿಯಲ್ಲಿ ಒಂದು ಅದಕ್ಕೆ ಒಳ್ಳೆ ಬೇಡಿಕೆ ಇದೆ.
0: ಬೇಡಿಕೆ ಇದೆ ನಮ್ಮ ಕಡೆ, ಬೇಡಿಕೆ ಇಲ್ಲ. ಮತ್ತೆ ರುಚಿ ಎಲ್ಲ ಜಾಸ್ತಿ. ಸಾಂಬಾರಿಗೆಲ್ಲ ಒಮ್ಮೆ ಕೊಂಡೋದವ ತಿರ್ಗಾ ಕೇಳ್ತಾರೆ ಅದು ಅದು ಉಂಟ ಅದು ಉಂಟ ಅಂತೇಳಿ, ಆ ಕೋಳಿ ಉಂಟ ಅಂತೇಳಿ. ಬಾಯ್ಲರ್ ಅಂದ್ರೆ ಅಂಗಡಿಯಲ್ಲಿ ಡೈಲಿ ಸಿಗ್ತದೆ.
1: ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರುವಾಗ ಕೋಳಿ ಸಾಕಾಣಿಕೆ ಹೆಚ್ಚು ಬೇಡಿಕೆ ಇದೆ. ಒಂದು ಭವಿಷ್ಯದಲ್ಲಿ ಇದು ಹೆಚ್ಚಿಗೆ ಬರಬಹುದು, ನಿಮ್ಮ ಅನುಭವದಲ್ಲಿ ಏನು ಹೇಳ್ತೀರಿ?
0: ಆಗ್ಬೋದು. ಇದು ಕೋಳಿ ಫಾರ್ಮ್ ಇದು ಮಾಡಿದರೆ ಲಾಸ್ ಅಂತ ಏನಿಲ್ಲ, ಲಾಸ್ ಅಂತ ಇಲ್ಲ. ಬಾಯ್ಲರ್ ಕೋಳಿಯಲ್ಲಿ ಲಾಸ್ ಇಲ್ಲ, ಮತ್ತೆ ಸ್ವರ್ಣದರಲ್ಲಿ ಲಾಸ್ ಇಲ್ಲ,
1: ರೋಗ ಹೆಚ್ಚಿಲ್ಲ.
0: ರೋಗ ಹೆಚ್ಚಿಲ್ಲ. ಸ್ವರ್ಣದರಲ್ಲಿ ಅಂದ್ರೆ ನಾವೇ ಇದು ಬಂಡಲ್ ಹಾಕ್ಬೇಕು ಜಾಸ್ತಿ. ಈ ಬಾಯ್ಲರ್ ಅಲ್ಲಿ ಬಂಡಲ್ ನಾವು ಹಾಕ್ಲಿಕ್ಕಿಲ್ಲ, ಕಂಪನಿಯವರು ಹಾಕುದು.
1: ಓಹೋ.
0: ಬಂಡಲ್ ಅಂದ್ರೆ ಫೀಡಿಗೆ ಅದಕ್ಕೆ ಇದಕ್ಕೆಲ್ಲ ಕಂಪನಿಯವರು ಇದು ಮಾಡುದು. ನಮಗೆ ಹೋಗುವ ಇದಲ್ಲ,
1: ಕೆಲಸ
0: ಕೆಜಿಗೆ ಇಷ್ಟು ಅಂತ ಕೊಡುದು ಅವರು. ಇದಾಗೆಲ್ಲ ಇದು ನಾವು ಬಂಡಲ್ ಹಾಕ್ಬೇಕು ಮತ್ತೆ ದುಡ್ಡು ನಮಗೆ.
1: ನಿಮಗೀಗ ಮರಿಗಳನ್ನು ತಗೊಳ್ಳುವಾಗ ಸ್ವರ್ಣಧಾರಕ ಸಾಮಾನ್ಯ ಒಂದು ಮರಿಗೆ ವೆಚ್ಚ ಎಷ್ಟು ತಗಲ್ತದೆ?
0: ಒಂದು ಮರಿಗೆ, ಒಂದು ಮರಿಗೆ ಅಂದ್ರೆ ಫಸ್ಟಿಂದ ಇಲ್ಲಿಂದ 21 ದಿವಸ ಕೊಂಡೋದ ಅಲ್ಲ, ಸಂದೆ ಕೊಂಡಲ್ಲ, ಇಲ್ಲಿ 150 ರೂಪಾಯಿ ಸಲ
1: ಒಂದು ಮರಿಗೆ.
0: 150
1: ಅಂದ್ರೆ ನೀವೀಗ ಅದನ್ನು ಮಾರುವಾಗ 400-500
0: ರೂಪಾಯಿ, 500 ಅಲ್ಲ ಜಾಸ್ತಿ ಆಗ್ತದೆ. ಅದು ಕೆಜಿಗೆ 400-500 ಕೆಜಿಗೆ 400-500 ಕೆಜಿಗೆ ಇರ್ತದೆ. 3 ಕೆಜಿ ಒಬ್ಬ ಮಾಡ್ತೇನೆ, ನಾನು ಸೇಲ್ ಮಾಡ್ತೀನಿ. ಮತ್ತೆ ನನಗೆ ಅದೇ ಇವಾಗ ಈ ಸಲ ಕೊಂಡೋಗೋ ನನಗೆ 200-220 ರೂಪಾಯಿ ಬಿದ್ದಿದೆ ಒಂದು ಮರಿಗೆ.
1: ಪ್ರಯಾಣದ ವೆಚ್ಚ ಎಲ್ಲ ಆಯ್ತು,
0: ವೆಚ್ಚ ಎಲ್ಲ ಆಯ್ತು.
1: ಈ ಸಲ ಎಷ್ಟು ತಗೊಂಡ್ರಿ?
0: 25.
1: ಜಾಸ್ತಿ ಅಂದ್ರೆ ಎಷ್ಟು? 500 ತಗೊಂಡಿದ್ರೆ
0: 500-500 2,000 ತಗೊಂಡೆ, 500-500.
1: ಮತ್ತೆ ಯಾಕೆ ಕಡಿಮೆ ಮಾಡಿದ್ರಿ?
0: ಕಡಿಮೆ ಅಂದ್ರೆ ನನಗೆ ಈಗ ಸೆಡ್ ಇದು ಖಾಲಿ ಇಲ್ಲ, ನನಗೆ ಬಾಯ್ಲರ್ ಕೋಳಿ ಹಾಕಿದ್ದೀನಿ.
1: ಓ, ಜಾಗ ಇಲ್ಲ.
0: ಜಾಗ ಇಲ್ಲ,
1: ಮಳೆಗಾಲ. ಇನ್ನು ಮಳೆಗಾಲ ಕಳೆದ ಕೂಡಲೇ ಹೆಚ್ಚು ತಗೊಳ್ತೀನಿ,
0: ಹೆಚ್ಚು ಇದು ಮಾಡ್ತೀನಿ. 500 ಬುಕ್ಕಿಂಗ್ ಮಾಡ್ತೀನಿ. ಮತ್ತೆ ಇದು ತೆರಬೇಕಂತಿದೆ, ಮೊಟ್ಟೆ ಕೋಳಿ. ಅದೇ ಸ್ವರ್ಣದಲ್ಲಿ ಮತ್ತೊಂದು ಮೊಟ್ಟೆ ಕೋಳಿ ಅಂತೇಳಿ ಸಿಗ್ತದಂತೆ, ಅದು ಮೊನ್ನೆ ಮಾತಾಡಿದ್ರು ಅವರು.
1: ಅದು ತಗೊಳ್ಳಿಲ್ಲ ಇದುವರೆಗೆ?
0: ಇಲ್ಲ.
1: ಅದು ಯೋಜನೆ ಉಂಟು ನಿಮಗೆ, ಮಾಡುವ ಯೋಜನೆ ಉಂಟು
0: 100 ತಗೊಂಡು ಮಾಡುವಂತ.
1: ಅಂದ್ರೆ ಮೊಟ್ಟೆ ಕೋಳಿ, ಮೊಟ್ಟೆಗೆ ಅಂತಲೇ ಕೋಳಿಗಳು ಸಿಗ್ತವೆ. ಮೊಟ್ಟೆಗಳ ಒಂದು ವ್ಯಾಪಾರದ ಉದ್ದೇಶದಿಂದ ಆ ಕೋಳಿಯನ್ನು ಖರೀದಿಸುವ ಅಂದಾಜಿದೆ, 100 ಖರೀದಿಸ್ತೀರಿ. ಈಗ ಒಂದು ಹೊಸದಾಗಿ ಕೋಳಿ ಸಾಕಣೆ ಆರಂಭಿಸುವವರಿಗೆ ನೀವು ಒಂದು ಸಲಹೆ ನೀಡ್ತಿದ್ರೆ ಏನು ಸಲಹೆ?
0: ಸೆಡ್ ಇದು ಮಾಡಬೇಕಿದ್ರೆ ಫುಲ್ಲು ಇದು ಒಂದು ಕರೆಂಟ್ ಇದು ವ್ಯವಸ್ಥೆ, ತಿರ್ಗ ಗಾಳಿ ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮೈನ್ ಸೆಡ್ಡಿಗೆ, ಮತ್ತು ಗಾಳಿ ಇದೆಲ್ಲ ಎಲ್ಲಾದ್ರೆ ಒಂದು ಸೆಡ್ ಬೇಕಿದ್ರೆ ಸೆಡ್ ಇದು ಮಾಡ್ಬೋದು. ಮತ್ತೆ ಕೋಳಿ ಹಾಕುದಾದ್ರೆ ಕಂಪನಿಯವರ ಈ ತರ ಕಂಪನಿ ಇದು ಅದೊಂದು ಹೇಳ್ಬೋದು.
1: ಅದು ತುಂಬಾ ಉಂಟಾ ಕಂಪನಿಗಳು?
0: ಕಂಪನಿ ತುಂಬಾ ಉಂಟು. ತುಂಬಾ ಅಂದ್ರೆ ನಮ್ಮ ಕಡೆ ಒಂದು 10 ಕಂಪನಿ ಉಂಟು,
1: ಅವರನ್ನು ಸಂಪರ್ಕಿಸಬೇಕು.
0: ಸಂಪರ್ಕ ಎಲ್ಲ ಇದು ಮಾಡ್ಬೋದು ಬೇಕಾದ್ದು. ಅದೇ ಸ್ವರ್ಣದರ ಇದಕ್ಕೆ ಆದ್ರೆ ಕೆವಿಕೆ ನಮ್ಮ ಮಂಗಳೂರಲ್ಲಿ ಅವ್ರ ಹತ್ರ ಕೇಳಿದ್ರೆ ಉತ್ತಮ, ನನ್ನ ಹತ್ರ ಕೇಳಿದ್ರು ಫೋನ್ ನಂಬರ್ ಕೊಡ್ತೇನೆ, ಮಾತಾಡ್ಬೋದು.
1: ಅಂದ್ರೆ ಈಗ ನಿಮಗೆ ನಿಮ್ಮ ಒಂದು ಕೋಳಿ ಸಾಕಾಣಿಕೆ ಇದರಲ್ಲಿ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರ ಎಷ್ಟಿದೆ?
0: ಅವ್ರದ್ದು ಪಾತ್ರ ತುಂಬಾ ಇದೆ.
1: ಈಗ ಒಂದು ಚಿಕ್ಕ ಮರಿಗೆ ಒಂದು ತಾಪಮಾನ ಬೇಕಾಗ್ತದೆ, ಆಗ ನೀವು ಎಷ್ಟು ಉಷ್ಣತೆ ಇದನ್ನು ಕೊಡ್ತೀರಿ? ಅಂದ್ರೆ ಈಗ ಕರೆಂಟಿನ ಇದು ಬಲ್ಬ್ ಹಾಕ್ತೀರಿ ಅಂತ ಹೇಳಿದ್ರಿ, ಬೆಳಕಿನ ವ್ಯವಸ್ಥೆ, ಅದರಲ್ಲಿ ಎಷ್ಟು ಎಷ್ಟು ವ್ಯಾಟ್ ಇದು ಹಾಕ್ತೀರಿ?
0: ಅದು 2,000 ವ್ಯಾಟ್ ಬೇಕಾಗ್ತದೆ, 2,000 ಮರಿಗೆ 2,000 ವ್ಯಾಟ್. ಮತ್ತೆ ನಿಮಗೆ ಅಲ್ಲಿ ಗೊತ್ತಾಗ್ತದೆ ಅಂತ, ಚಳಿ ಇದ್ರೆ ಕರೆಂಟ್ ಇದು ಸಾಕಾಗದ್ರೆ ಇದು ಬೆಂಕಿ ಹಾಕ್ಬೇಕು, ಬೆಂಕಿ ಡಬ್ಬದಲ್ಲಿ ಬೆಂಕಿ ಹಾಕಿ ಇಡುದು.
1: ಎಲ್ಲಿ ಇಡಬೇಕಾಗ್ತದೆ?
0: ಹತ್ತಿರನೇ ಇರುದು ಕೋಳಿ ಮಧ್ಯ, ಕೋಳಿ ಮರಿ ಆಚೆ ಹೋಗದಾಗೆ ಮೇಲೆ ಕಲ್ಲೆಲ್ಲ ಇಟ್ಟು ಇಡುದು. ಅದು ಫುಲ್ ಬಂದಿರ್ತದೆ ಫುಲ್ಲು,
1: ಚಿಕ್ಕ ಮರಿಗೆ ಗಾಳಿ ಹೆಚ್ಚು ತಾಗದಾಗೆ ಬಂದು ಮಾಡಿರ್ತದೆ. ನಂತರ ಅದನ್ನೆಲ್ಲ ತೆಗಿತೀರಿ, 12 ದಿವಸ ಆದ್ಮೇಲೆ ಬಲ್ಬ್ಗಳನ್ನು ತೆಗಿತೀರಿ.
0: ಬಲ್ಬ್ ಒಂದು 10 ದಿವಸಕ್ಕೆ ಬಲ್ಬ್ ತೆಗಿಬಹುದು,
1: ಪಾರ್ಟಿಷನ್ ಅಂತ ತೆಗಿತಾ ಬರುದು,
0: ಹೆಚ್ಚು ಸಿಗ್ತದೆ ಗಾಳಿ.
1: 21 ದಿವಸ ತನಕ. ನಿಮ್ಮ ಮುಂದಿನ ಒಂದು ಯೋಜನೆಗಳೇನು ಇದೆ ಇದರಲ್ಲಿ? ಕೋಳಿ ಸಾಕಾಣಿಕೆ ಇದನ್ನೇ ಮುಂದುವರಿಸಿಕೊಂಡು ಇನ್ನೂ ಹೆಚ್ಚು ಹಾಕುವ ಯೋಚನೆ ಇದೆಯಾ?
0: ಯೋಚನೆ ಯೋಚನೆ ಅಂದ್ರೆ ನನಗೆ ಅದೇ ಸ್ವರ್ಣಧರದ್ದು ಮೊಟ್ಟೆ ಕೋಳಿಯಿಂದ ಬರ್ತದೆ ಅಂತ ಹೇಳಿದ್ರು, ಅದನ್ನಂತ ತಂದು ಅಂತ ಇದು ಮಾಡುವಂತ ಇಲ್ಲ.
1: ಊರ ಕೋಳಿ ಹಾಕುವ ಯೋಚನೆ ಉಂಟಾ?
0: ಊರ ಕೋಳಿ ಅಂದ್ರೆ ಇದೆ ನಾಟಿ.
1: ಸರಿ ದಿವಾಕರ್ ಅವರೇ, ಈಗ ಯಾರಿಗಾದ್ರೂ ನಿಮ್ಮನ್ನು ಸಂಪರ್ಕಿಸ್ಬೇಕು

0: ಬೇಕಿದ್ದಲ್ಲಿ ನಿಮ್ಮ ನಂಬರ್ ಅನ್ನು ಹೇಳ್ಬೋದಾ?
1: ನಂಬರ್ 9482991861.
0: ಸರಿ ದಿವಾಕರ್ ಅವರೇ, ಇದುವರೆಗೆ ಕೋಳಿ ಸಾಕಾಣಿಕೆ ಇದರಲ್ಲಿ ನಿಮ್ಮ ಸಮಗ್ರ ಅನುಭವಗಳನ್ನು ನಮ್ಮ ರೈತ ಮಿತ್ರರ ಜೊತೆ ಹಂಚಿಕೊಂಡು ಇಲ್ಲಿಯರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
1: ಓಕೆ, ಧನ್ಯವಾದ.
2: ಇದುವರೆಗೆ ಪುಣಚದ ದಿವಾಕರ ಟಿ ಅವರ ಕೋಳಿ ಸಾಕಾಣಿಕೆಯ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್. ಈಗ ಕೇಳಿ ಕೃಷಿ ಮಾಹಿತಿ.
3: ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಬೆಳೆಯುವ ಹಣ್ಣುಗಳಲ್ಲಿ ಹಲಸು ಕೂಡ ಒಂದು. ವೈಜ್ಞಾನಿಕವಾಗಿ ಇದನ್ನು ಆರ್ಟೋಕಾರ್ಪಸ್ ಹೆಟಿರೋಫಿಲಸ್ ಎಂದು ಕರೆಯುತ್ತಾರೆ. ಭಾರತದ ಪಶ್ಚಿಮಘಟ್ಟದಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಇದನ್ನು ಹಲಸಿನ ತವರೂರು ಎಂದು ಕರೆಯುತ್ತಾರೆ. ಈ ಬೆಳೆಯನ್ನು ಮಲೇಷ್ಯಾ, ಬಾಂಗ್ಲಾ, ವಿಯೆಟ್ನಾಂ, ಮ್ಯಾನ್ಮಾರ್, ಬ್ರೆಜಿಲ್ ಹಾಗೆ ಆಫ್ರಿಕಾದ ದೇಶಗಳಲ್ಲಿ ಕೂಡ ಬೆಳೆಸುತ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಅಸ್ಸಾಂ, ಬಿಹಾರ್ ಇತ್ಯಾದಿ ರಾಜ್ಯಗಳಲ್ಲಿ ಭಾರತದಲ್ಲಿ ಹಲಸನ್ನು ಬೆಳೆಯಲಾಗ್ತದೆ. ಈ ಬೆಳೆಯನ್ನು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ಹೆಚ್ಚಾಗಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ವ್ಯಾಪಕವಾಗಿ ಕಾಣಬಹುದು. ತೆಂಗು, ಅಡಿಕೆ ಮುಂತಾದ ತೋಟದ ಬದುಗಳ ಮೇಲೆ, ರಸ್ತೆಯ ಪಕ್ಕದಲ್ಲಿ ಕೂಡ ಇದನ್ನು ಬೆಳೆಸಲಾಗ್ತದೆ. ಹಣ್ಣುಗಳಲ್ಲಿ ಹಲಸು ಗಾತ್ರದಲ್ಲಿ ಅತಿ ದೊಡ್ಡ ಹಣ್ಣಾಗಿದ್ದು, ಇದನ್ನು ತಾಜಾ ಹಣ್ಣಾಗಿ, ತರಕಾರಿಯಾಗಿ ಅಥವಾ ಇತರ ಖಾದ್ಯ ಪದಾರ್ಥಗಳಲ್ಲಿ ಬಳಸಬಹುದು. ಹಲಸಿನ ಹಣ್ಣು ಮಾತ್ರವಲ್ಲದೆ ಎಲೆ, ಕಾಂಡ ಇತ್ಯಾದಿ ಭಾಗಗಳನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಿಸಬಹುದಾಗಿದ್ದು, ಇದನ್ನು ನಾವು ನವಕಲ್ಪವೃಕ್ಷ ಎಂದು ಕರೆಯಬಹುದು. ಹಲಸು ಒಂದು ಬಹು ಉಪಯೋಗಿ ಮರ. ತಾಜಾ ಹಣ್ಣು ತರಕಾರಿಯಾಗಿ ಉಪಯೋಗಿಸಲಾಗುತ್ತದೆ. ಬಲಿತ ಹಣ್ಣಿನ ತೊಳೆಗಳಿಂದ ಚಿಪ್ಸ್, ಹಪ್ಪಳಗಳನ್ನು ಮಾಡಬಹುದು. ಜೊತೆಗೆ ಜ್ಯಾಮ್, ಕ್ಯಾಂಡಿ, ಹಲ್ವಾ, ಐಸ್ ಕ್ರೀಮ್, ಚಾಕೊಲೇಟ್ ಇವುಗಳನ್ನು ಕೂಡ ತಯಾರಿಸುವಂತಹ ಒಂದು ಕ್ರಮ ಇದೆ. ಪ್ರತಿ 100 ಗ್ರಾಂ ಹಲಸಿನ ಹಣ್ಣಿನಲ್ಲಿ 1.2-1.9 ಗ್ರಾಂನಷ್ಟು ಪ್ರೋಟೀನ್, 16-25 ಗ್ರಾಂನಷ್ಟು ಪಿಷ್ಟ, 20.6 ಗ್ರಾಂನಷ್ಟು ಸಕ್ಕರೆ, 20-37 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ, 27 ಮಿಲಿಗ್ರಾಂನಷ್ಟು ಮೆಗ್ನೀಷಿಯಂ, 28-41 ಮಿಲಿಗ್ರಾಂನಷ್ಟು ರಂಜಕ, ಹಾಗೆಯೇ 191-407 ಮಿಲಿಗ್ರಾಂ ಪೊಟ್ಯಾಸಿಯಂ ಮುಂತಾದವುಗಳು ಇವೆ. ಜೊತೆಗೆ ವಿಟಮಿನ್ ಎ ಅನ್ನಾಂಗ ಕೂಡ ಇದರಲ್ಲಿ ಇದೆ. ಹಲಸು ಅನ್ಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟುವುದರಿಂದ ಹಾಗೂ ಹಲಸಿನ ಮರಗಳು ಬೀಜದಿಂದ ಅಭಿವೃದ್ಧಿಗೊಂಡ ಕಾರಣ ಹಲಸಿನಲ್ಲಿ ವೈವಿಧ್ಯತೆಯನ್ನು ಕಾಣಬಹುದು. ಸಾಮಾನ್ಯವಾಗಿ ಹಲಸಿನ ಹಣ್ಣು 2-50 ಕೆಜಿವರೆಗೂ ಕೂಡ ತೂಗುತ್ತದೆ. ಹಣ್ಣುಗಳ ಗಾತ್ರ, ಆಕಾರ, ಗುಣಮಟ್ಟ, ರುಚಿ, ವಾಸನೆಗಳಲ್ಲಿ ವ್ಯತ್ಯಾಸವಿರುತ್ತದೆ. ಚಂದ್ರಹಲಸು ಹಣ್ಣು ಸಾಧಾರಣ ದೊಡ್ಡ ಗಾತ್ರವಿರುತ್ತದೆ. ಇದರಲ್ಲಿ ತೊಳೆಗಳು ಗಡುಸಾಗಿ, ಕೆಂಪಾಗಿ, ರುಚಿಯಾಗಿರುತ್ತವೆ. ರುದ್ರಾಕ್ಷಿ ಹಲಸು ಹಣ್ಣುಗಳಲ್ಲಿ ಅತಿ ಚಿಕ್ಕದಾಗಿ ಗುಂಡಾಗಿರುತ್ತದೆ, ತೊಳೆಗಳ ಸಂಖ್ಯೆ ಹೆಚ್ಚು. ಅದೇ ರೀತಿ ಬೀಜ ಸಹ ಚೆನ್ನಾಗಿ ಇರುತ್ತದೆ, ತೊಳೆಗಳು ರಸವತ್ತಾಗಿದ್ದು ಸಾಧಾರಣ ಸಿಹಿಯಾಗಿ ಇರುತ್ತದೆ. ಸಿಂಗಾಪುರ ಹಲಸು, ಇದನ್ನು ಸಿಲೋನ್ ಜಾಕ್ ಎಂದು ಕರೆಯುತ್ತಾರೆ. ಉತ್ತಮ ಗುಣಮಟ್ಟದಿಂದ ಕೂಡಿದ ತಳಿ ಇದಾಗಿದ್ದು ಗಾತ್ರದಲ್ಲಿ ಸಾಧಾರಣವಾಗಿ ದೊಡ್ಡದಾಗಿದ್ದು, ಗಿಡಗಳನ್ನು ನೆಟ್ಟ 2-2.5 ವರ್ಷಗಳಲ್ಲೇ ಇದು ಫಸಲನ್ನು ಕೊಡುತ್ತದೆ. ತಿನ್ನಲು ಗರಿಗರಿಯಾದಂತಹ ತೊಳೆಗಳು, ರುಚಿಯಾಗಿ ಬಿಡಿ ಹಣ್ಣಿನಲ್ಲಿ 80-85 ಬೀಜಗಳನ್ನು ಹೊಂದಿರುತ್ತವೆ. ಲಾಲ್ಬಾಗ್ ಮಧುರ ಎಂಬ ಮಧ್ಯಮ ಗಾತ್ರದ ಹಳದಿ ರುಚಿಕರ ಆಕರ್ಷಕ ಬಣ್ಣದ ಹಲಸು, ಇದರಲ್ಲಿ ಅಂಟಿನ ಅಂಶ ಕಡಿಮೆ ಇರುತ್ತದೆ. ಸ್ವರ್ಣ ಹಲಸು, ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿಪಡಿಸಿದ ಹಲಸಾಗಿದ್ದು 6-8 ಕೆಜಿ ತೂಗುವ ಹಣ್ಣುಗಳನ್ನು ಕೊಡುತ್ತದೆ. ತೊಳೆಗಳು ಹಳದಿ ಬಣ್ಣದಿಂದ ಕೂಡಿರುತ್ತವೆ. ಬೀಜದಿಂದ ಹಲಸನ್ನು ಸಾಮಾನ್ಯವಾಗಿ ಸಸ್ಯಾಭಿವೃದ್ಧಿ ಮಾಡಲಾಗುತ್ತದೆ, ಆದರೆ ಇವು ತಾಯಿ ಗಿಡದ ಗುಣಲಕ್ಷಣಗಳನ್ನು ಹೊಂದಿರುವುದು ಕಡಿಮೆ. ಆದ್ದರಿಂದ ಕಣ್ಣು ಕಸಿ ಮತ್ತು ಮೃದುಕಾಂಡ ಕಸಿ ವಿಧಾನವನ್ನು ಇದರಲ್ಲಿ ಅನುಸರಿಸಲಾಗುತ್ತದೆ. ಎಲ್ಲ ವಿಧದ ಮಣ್ಣಿನಲ್ಲಿ ಕೂಡ ಇದು ಬೆಳೆಯುತ್ತದೆ, ಆದರೆ ಕೆಂಪು ಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಇದಕ್ಕೆ ಅತಿ ಸೂಕ್ತ. ಭೂಮಿಯೊಳಗಿನ ನೀರಿನ ಮಟ್ಟ ಅತಿ ಕಡಿಮೆ ಇರುವ ಪ್ರದೇಶ ಇದಕ್ಕೆ ಯೋಗ್ಯವಲ್ಲ. ಹಲಸನ್ನು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಸಬಹುದು, ಆದರೆ ನೀರು ಬಸಿದು ಹೋಗುವ ವಾತಾವರಣ ಇರಬೇಕು. ಬೆಳೆಯುವ ಸಾಮರ್ಥ್ಯ ಹೊಂದಿದಂತಹ ಹಲಸು ತೇವಾಂಶವುಳ್ಳ ಉಷ್ಣವಲಯದಲ್ಲಿ 100 ಫೀಟ್ ಎತ್ತರದವರೆಗೂ ಕೂಡ ಬೆಳೆಯುತ್ತದೆ. ಸಾಮಾನ್ಯವಾಗಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಇದರಲ್ಲಿ ಜೂನ್ನಿಂದ ಜುಲೈ ತಿಂಗಳು ನಾಟಿಗೆ ಸೂಕ್ತ. ಹೆಚ್ಚು ಮಳೆ ಬೀಳುವ ಪ್ರದೇಶವಾದರೆ ಏಪ್ರಿಲ್ ತಿಂಗಳಲ್ಲೇ ನಾಟಿ ಮಾಡಬಹುದು. ಚೆನ್ನಾಗಿ ಭೂಮಿಯನ್ನು ಉಳುಮೆ ಮಾಡಿ ನಂತರ 1 ಘನಮೀಟರ್ ಅಗಲದ ಗುಣಿಯನ್ನು ಶಿಫಾರಸು ಮಾಡಿದ, ಅಂದರೆ 10x10 ಮೀಟರ್ ಅಂತರದಲ್ಲಿ ತೆಗೆಯಬೇಕು. ನಂತರ ಸಮ ಪ್ರಮಾಣದ ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರಗಳನ್ನು ಮಿಶ್ರಣ ಮಾಡಿ ಇದನ್ನು ತುಂಬಬೇಕು.

0: ಬೇಕು. ಕಸಿ ಗಿಡಗಳನ್ನು ಗುಣಿಗಳ ಮಧ್ಯಭಾಗದಲ್ಲಿ ನಾಟಿ ಮಾಡಿ ಕೋಲಿನ ಆಸರೆಯನ್ನು ಒದಗಿಸಬೇಕು. ಹಲಸಿನ ಮರ ಸಾಮಾನ್ಯವಾಗಿ 100ರಿಂದ 120 ವರ್ಷಗಳವರೆಗೂ ಕೂಡ ಜೀವಿಸುತ್ತದೆ. ಆದರೆ ಹಣ್ಣಿನ ಇಳುವರಿ ಮರ ಮುಪ್ಪಾದಂತೆ ಕ್ಷೀಣಿಸುತ್ತದೆ. ಕಸಿ ಗಿಡಗಳು ನಾಟಿ ಮಾಡಿದ 4 ವರ್ಷಗಳಲ್ಲಿ ಒಳ್ಳೆಯ ರೀತಿಯ ಹಣ್ಣುಗಳನ್ನು ಕೊಡಲು ಆರಂಭಿಸುತ್ತವೆ. ಪ್ರತಿ ವರ್ಷಕ್ಕೆ ಪ್ರತಿ ಗಿಡ ಸುಮಾರು 50ರಿಂದ 250 ಹಣ್ಣುಗಳನ್ನು ಕೊಡುತ್ತದೆ.
1: ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಕಲ್ಯಾಣಿ.
1: ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 36,000 55,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 30,000 47,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 25,000 33,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 10,000 16,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 28,000 35,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 22,000 30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,600 5,500 ರೂಪಾಯಿಗಳು, ಕಟ್ ಸಾಂಬಾರ್ ಕ್ವಿಂಟಲ್ಗೆ 3,500 4,500 ರೂಪಾಯಿಗಳು, IR8 ಕ್ವಿಂಟಲ್ಗೆ 3,800 4,500 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲ್ಗೆ 2,350 2,550 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲ್ಗೆ 4,650 5,400 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಲ್ಗೆ 4,500 5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲ್ಗೆ 5,000 5,500 ರೂಪಾಯಿಗಳು, ಮೆಣಸು 17,000 24,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 13,000 67,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 12,000 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು 5,000 6,500 ರೂಪಾಯಿಗಳು, ಕದಳಿ ಕ್ವಿಂಟಲ್ಗೆ 6,000 7,500 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 6,000 6,500 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಲ್ಗೆ 7,000 8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಭಕ್ತಿಗೀತೆಗಳು. ಮೊದಲಿಗೆ ಬಿಕೆ ಸುಮಿತ್ರಾ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ರಚನೆ.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಈಗ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನ ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ

0: ಭಯೋತ್ಪಾದನೆಯನ್ನು ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000 ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20,00,000 ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ, ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100-200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರಿಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ 3 ಮೃತಪಟ್ಟಿದ್ದು 6 ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ 7 ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿತ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಆಗೇದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ.

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಕ್ಷಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟ್ರವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ದ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಆಕಾಶವಾಣಿ ಮಂಗಳೂರು. ಈಗ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಹಾಡಿರುವ ಕಸ್ತೂರಿ ನಿವಾಸ ಚಿತ್ರದ ಗೀತೆ. ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

ಈಗ ಕೇಳಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಸಂಗೀತ ನೀಡಿರುವ ಆಲೆಮನೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಆನಂದ್ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಗೂ ಸಂಗಡಿಗರು.

0: ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು, ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ದೇವರ ನಾಮಗಳು, ತದನಂತರ ಭಾಷಣ ಮೂಡಿಬರಲಿದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಗೌತಮ್ ಕೃಷ್ಣ ದೆಂತಾಜೆ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ಧೀಮಂತ್ ಭಟ್ಟ. ಈಗ ಕೇಳಿ ಮಾ ಜಾನಕಿ, ಕಾಂಬೋಜಿ ರಾಗ ಆದಿತಾಳ, ತ್ಯಾಗರಾಜರ ರಚನೆ.

ಸರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ ಗರಿ

ಕೇಳುಗರೆ, ಇದುವರೆಗೆ ಗೌತಮ್ ಕೃಷ್ಣ ದೆಂತಾಜೆ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ಧೀಮಂತ್ ಭಟ್ಟ. ಇನ್ನು ಮುಂದೆ ಕೇಳಿ ಸೌಜನ್ಯ ಪಿ ಶರ್ಮಾ ಅವರ ಧ್ವನಿಯಲ್ಲಿ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಈಗ ಮೊದಲಿಗೆ ಬಾರಂಗ, ಪುರಂದರದಾಸರ ರಚನೆ.

0: ಇದೀಗ ಪುರಂದರದಾಸರ ಇನ್ನೊಂದು ರಚನೆ ಮನವ ಶೋಧಿಸಬೇಕು.
1: ಮನವ ಶೋಧಿಸಬೇಕು.

0: ಕೇಳುಗರೆ, ಇದುವರೆಗೆ ಸೌಜನ್ಯ ಪಿ ಶರ್ಮಾ ಅವರ ಧ್ವನಿಯಲ್ಲಿ ದೇವರ ನಾಮಗಳನ್ನ ಆಲಿಸಿದಿರಿ. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಶಂತನು ಕೆ ಅವರಿಂದ ಭಾಷಣ ಮೂಡಿಬರಲಿದೆ. ವಿಷಯ ಹಲಸಿನ ಗಮ್ಯವ ಅರಿಯೋಣ.
1: ಎಡೆಬಿಡದೆ ಭರದಿಂದ ಸುರಿಯುವ ಮಳೆಯಲ್ಲಿ, ಮೈತಂಪಾಗಿಸುವ ಚಳಿಯಲ್ಲಿ, ಬಾಯಿ ಚಪ್ಪರಿಸುತ್ತಾ ಸವಿಯೋದಕ್ಕೆ ಒಂದಂಚು ಹಲಸಿನ ತೊಳೆ ಮತ್ತದರ ತಿನಸುಗಳಿದ್ದರೆ ಅದರ ಗಮ್ಮತ್ತೇ ಬೇರೆ ಅಲ್ವಾ? ಹಾಗಿದ್ರೆ ಬನ್ನಿ, ಇವತ್ತು ನಾವು ಬಲು ಸೊಗಸಿನ ಹಲಸಿನ ಅನನ್ಯ ಗಮ್ಯಗಳ ಕುರಿತು ತಿಳ್ಕೊಳ್ಳೋಣ. ಹಣ್ಣುಗಳ ರಾಜ ಹಲಸಿನ ಹಣ್ಣು ಅಂದರೆ ಯಾರಿಗ್ತಾನೆ ಗೊತ್ತಿಲ್ಲ ಹೇಳಿ. ಬೇಸಿಗೆಯ ಕೊನೆಯಲ್ಲಿ ಮತ್ತು ಮಳೆಗಾಲದ ಆರಂಭದಲ್ಲಿ ಸಿಗುವ ಈ ವಿಶಿಷ್ಟ ಪ್ರಾಕೃತಿಕ ಫಲ ಅತ್ಯಂತ ಜನಪ್ರಿಯ. ಕರಾವಳಿ, ಮಲೆನಾಡು ಸೇರಿದಂತೆ ಪಶ್ಚಿಮ ಘಟ್ಟದ ತಪ್ಪಲಿನ ಬಹುತೇಕ ಕಡೆಗಳಲ್ಲಿ ಮಳೆಗಾಲ

ಅಂತಂದ್ರೆ ಸಾಕು, ಮನೆ ಮನೆಗಳಲ್ಲೂ ಹಲಸಿನದ್ದೇ ಮಾತು, ಹಲಸಿನದ್ದೇ ಘಮ. ಗ್ರಾಮೀಣ ಭಾಗದ ಜನಕ್ಕಂತೂ ಹಲಸಿನೊಂದಿಗಿನ ಅವರ ನಂಟು ಬಿಡಿಸಲಾಗದ್ದು. ಹಲಸಿನ ಹಣ್ಣನ್ನ ಮನೆಯ ಯಾವುದೇ ಮೂಲೆಯಲ್ಲಿ ಅವಿತಿಟ್ಟರೂ ಅದರ ಸುವಾಸನೆ ಮೂಗಿಗೆ ಬಡಿಯುತ್ತೆ. ಒಂದು ವೇಳೆ ಯಾರಿಗೂ ಗೊತ್ತಾಗದ ಹಾಗೆ ನಾವು ಕದ್ದು ಮುಚ್ಚಿ ತಂದು ಮನೆಯಲ್ಲಿ ಹಲಸಿನ ಹಣ್ಣನ್ನ ಕೊಯ್ದರೂ ಅದರ ಘಮಕ್ಕೆ ಅಕ್ಕಪಕ್ಕದ ಮನೆಯವರು ಅದನ್ನ ಪರೀಕ್ಷೆ ಮಾಡೋಕಂತಾನೆ ಹಾಗೆ ಸುಮ್ಮನೆ ಒಂದು ರೌಂಡ್ ನಮ್ಮ ಮನೆಗೆ ಬಂದು ಹೋಗೋದು ವಾಡಿಕೆ. ಆ ಮೂಲಕ ಹಲಸು ಜನಸಮುದಾಯಗಳ ನಡುವೆ ಪರಸ್ಪರ ಸಂಬಂಧ, ಆತ್ಮೀಯತೆ, ಬಾಂಧವ್ಯಗಳನ್ನ ಮತ್ತಷ್ಟು ಗಟ್ಟಿ ಮಾಡುತ್ತೆ. ಹಲಸಿನ ಹಣ್ಣಿನ ತಾಕತ್ತೆ ಅಂತಹದ್ದು. ಮಳೆಗಾಲ ಬಂತಂದ್ರೆ ಸಾಕು, ಮನೆ ಮನಗಳಲ್ಲೂ ಹಲಸಿನದ್ದೇ ಕನವರಿಕೆ. ಹಲಸಿನ ದೋಸೆ, ಹಲಸಿನ ಸಾಂಬಾರ್, ಹಲಸಿನ ಚಿಪ್ಸ್, ಹಲಸಿನ ಹಪ್ಪಳ, ಹಲಸಿನ ಪಲ್ಯ, ಹಲಸಿನ ಪಾಯಸ, ಹೀಗೆ ಸರ್ವವೂ ಹಲಸುಮಯವಾಗಿರುತ್ತೆ. ಒಂದರ್ಥದಲ್ಲಿ ಪ್ರತಿ ಮನೆಗಳಲ್ಲೂ ಹಲಸಿನ ಮೇಳವೇ ಮೇಳೈಸಿರುತ್ತೆ. ಇದೇ ಕಾರಣಕ್ಕೆ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಪ್ರತಿ ಮನೆಗಳಲ್ಲೂ ಒಂದಾದರೂ ಹಲಸಿನ ಮರ ಕಾಣೋದಕ್ಕೆ ಸಿಗುತ್ತೆ. ಹಾಗಂತ ಈ ಗಜಗಾತ್ರದ ಹಣ್ಣು ಬರೀ ಹಳ್ಳಿ, ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರವೇ ಸೀಮಿತವಾಗಿಲ್ಲ. ದೊಡ್ಡ ದೊಡ್ಡ ಪಟ್ಟಣ, ಸಿಟಿ ಪ್ರದೇಶಗಳಲ್ಲೂ ತನ್ನ ಋತುವಿನಲ್ಲಿ ಹಲಸು ಇವತ್ತಿಗೂ ತನ್ನ ಬೇಡಿಕೆಯನ್ನ ಉಳಿಸಿಕೊಂಡಿದೆ ಮತ್ತು ತನ್ನ ಪ್ರಸಿದ್ಧಿಯನ್ನ ಮತ್ತಷ್ಟು ವಿಸ್ತರಿಸಿಕೊಂಡಿದೆ. ಖಾದ್ಯ ಆಹಾರದ ಜೊತೆ ಜೊತೆಗೆ ವ್ಯಾಪಾರ ವ್ಯವಹಾರಗಳ ವಿವಿಧ ಸಾಧ್ಯತೆಗಳಿಗೆ ಹಲಸು ತನ್ನ ಉಪಲಬ್ಧತೆಯಿಂದ ಇನ್ನಷ್ಟು ಚೈತನ್ಯ ತುಂಬಿದೆ. ಕಿರಿಯರು ಹಿರಿಯರು ಅಂತೆಲ್ಲ ಭೇದವಿಲ್ಲದೆ ಎಲ್ಲ ವಯೋಮಾನದವರಿಗೂ ಅಚ್ಚುಮೆಚ್ಚು ಈ ಹಲಸು ಮತ್ತಿತರ ತಿನಿಸುಗಳು. ಅದಕ್ಕಾಗೆ ಹೇಳೋದು, ಹಲಸು ಹಣ್ಣುಗಳಲ್ಲೇ ಅತಿ ವಿಶಿಷ್ಟ, ವಿಶೇಷ ಅಂತ. ಇದರ ಆಕಾರ, ಬಣ್ಣ, ಗಾತ್ರ, ರೂಪ, ಪರಿಮಳ, ಉಪಯೋಗ, ಹೀಗೆ ಎಲ್ಲವೂ ವಿಶೇಷವೇ. ಹಲಸು ಎಲ್ಲ ಹಣ್ಣುಗಳಂತಲ್ಲ, ಕೆಲವು ತಳಿಗಳ ಹಲಸಿನ ಹಣ್ಣುಗಳನ್ನ ನೋಡಿದ್ರೆ ಭೀಮನ ಗಜಗಾತ್ರದ ನೆನಪಾಗುತ್ತೆ. ಹಲಸು ಬಾಹ್ಯ ಜಗತ್ತಿಗೆ ಒರಟಾಗಿ ಕಂಡ್ರೂ ಅದರ ಅಂತರಂಗದಲ್ಲಿ ಜಗತ್ತಿನ ಸಿಹಿಯನ್ನೆಲ್ಲ ತನ್ನಲ್ಲಿ ಕಾಪಿಟ್ಟುಕೊಂಡು ತಿನ್ನೋರಿಗೆ ಸವಿಯ ಜೊತೆಗೆ ಸಂತೃಪ್ತಿಯ ರಸದೌತಣವನ್ನ ಉಣಿಸೋ ಅಮೃತದ ಗುಣ ಅದರದ್ದು. ಇದೇ ಕಾರಣಕ್ಕೆ ಹಲವು ಸಂದರ್ಭಗಳಲ್ಲಿ ಹಲಸಿನ ಗುಣಗಳನ್ನ ಮನುಷ್ಯನ ಸ್ವಭಾವಗಳಿಗೆ ಮಾರ್ಮಿಕವಾಗಿ ಹೋಲಿಸುವ ಪದ್ಧತಿ ನಮ್ಮ ಗ್ರಾಮೀಣ ಜನಪದ ಸಂಸ್ಕೃತಿಯಲ್ಲಿದೆ. ಮತ್ತೆ ಅದಕ್ಕಾಗೆ ಹಲಸು ಜನಮಾನಸಕ್ಕೆ ಇಷ್ಟು ಹತ್ತಿರವಾಗಿರೋದು. ಹೀಗೆ ಹತ್ತು ಹಲವು ವೈಶಿಷ್ಟ್ಯಗಳನ್ನ ತನ್ನೊಡಲಲ್ಲಿ ತುಂಬಿಕೊಂಡ ಹಲಸಿನ ಹಣ್ಣು ಜಗತ್ತಿನ ಕೆಲವೇ ಕೆಲವು ಭಾಗಗಳಲ್ಲಿ ಕಂಡುಬಂದರೂ ಅದರ ಮೂಲ ನಮ್ಮ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲೇ ಅನ್ನೋದು ಮತ್ತೊಂದು ವಿಶೇಷ. ನೀರಿನ ಸಣ್ಣ ಸೆಲೆ ಸಿಕ್ಕರೂ ಸಾಕು, ಹಲಸು ಸಮೃದ್ಧವಾಗಿ ಬೆಳೆಯುತ್ತೆ. ಸಾಮಾನ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ಉತ್ತಮ ಮಳೆಯಾಗುತ್ತೆ. ಹೀಗಾಗಿ ಸಹಜವಾಗಿಯೇ ತೇವಾಂಶ ಕೊಂಚ ಹೆಚ್ಚೇ ಇರುತ್ತೆ ಮತ್ತು ಇಲ್ಲಿನ ಸಮಶೀತೋಷ್ಣ ಹವಾಗುಣದ ಪರಿಣಾಮ ಈ ಭಾಗಗಳಲ್ಲಿ ಹಲಸು ವ್ಯಾಪಕವಾಗಿ ಬೆಳೆಯುತ್ತೆ. ವಿಶ್ವಮಟ್ಟದಲ್ಲಿ ಭಾರತವೇ ಅತಿದೊಡ್ಡ ಹಲಸು ಉತ್ಪಾದಕ ರಾಷ್ಟ್ರ ಅನ್ನೋದು ನಿಶ್ಚಿತವಾಗಿಯೂ ನಮಗೆ ಹೆಮ್ಮೆ ತರೋ ವಿಚಾರ. ಹಲಸು ಅನೇಕ ಕಾರಣಗಳಿಂದಾಗಿ ವಿಶೇಷ. ತೇವಾಂಶದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರೋ ಹಲಸಿನ ಮರ ವರ್ಷ ಪೂರ್ತಿ ಹಸಿರಾಗಿರುವ ನಿತ್ಯ ಹರಿದ್ವರ್ಣದ ಮರಗಳಲ್ಲೊಂದು. ವಸಂತ ಋತುವಿನಲ್ಲಿ ಕಾಯಿಗಳು ಬಿಡೋದಕ್ಕಾರಂಭ ಆಗುತ್ತೆ. ಹಲಸು ಸಾಮಾನ್ಯವಾಗಿ 5-30 ಕಿಲೋಗ್ರಾಂ ವರೆಗೂ ತೂಕ ಇರುತ್ತೆ. 10-40 ಇಂಚು ಉದ್ದ ಹಾಗೂ 6-20 ಇಂಚು ಅಗಲದ ಗಾತ್ರವನ್ನು ಸಹ ಹೊಂದಿರುತ್ತೆ. ಹೊರಗಡೆ ಮುಳ್ಳಿನ ಹೊದಿಕೆ ಇದ್ದರೂ ಒಳಗಿನ ತೊಳೆಗಳು ಅದ್ಭುತ ಸಿಹಿಯ ಅಮೃತದ ಅನುಭವ ನೀಡುತ್ತೆ. ಹಾಗಂತ ಹುಷಾರು, ಅದರ ಮೇಣ ಒಂದ್ಸಲ ಮೆತ್ಕೊಳ್ತು ಅಂತ ಹೇಳಿದ್ರೆ ಅದರ ಕಬಂಧ ಬಾಹುಗಳಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಹಳ್ಳಿಗಳಲ್ಲಿ ಮಳೆಗಾಲದಲ್ಲಿ ಹಲಸಿನ ಹಣ್ಣನ್ನ ಮಧ್ಯದಲ್ಲಿಟ್ಟು ಸುತ್ತಲೂ ಮನೆಯೋರೆಲ್ಲ ಕೂತು ಹರಟೆ ಹೊಡಿತಾ ಅದರ ಹಣ್ಣನ್ನ ರೆಚ್ಚೆಯಿಂದ ಬೇರ್ಪಡಿಸೋ ಸನ್ನಿವೇಶವೇ ಬಹಳ ಕೌತುಕದ್ದು. ಹಲಸಿನಲ್ಲಿ ಅನೇಕ ವಿಧಗಳಿವೆ. ಬಕ್ಕೆ ಹಲಸು, ಚಕ್ಕೆ ಹಲಸು, ಚಂದ್ರ ಹಲಸು, ಕಾಡು ಹಲಸು, ಕರಾವಳಿ ಭಾಗದಲ್ಲಿ ತುಳುವ, ಬರಿಕ, ಹೀಗೆ ನಾನಾ ತಳಿಯ ವಿವಿಧ ರೀತಿಯ ವಿಧಗಳನ್ನ ಕಾಣಬಹುದು. ಬಣ್ಣ, ರುಚಿ, ಆಕಾರ, ಗಾತ್ರದ ಆಧಾರದಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ಹಲಸಿನ ಪ್ರಭೇದಗಳನ್ನ ಕೃಷಿ ಇಲಾಖೆ ಗುರುತಿಸಿದೆ. ವಿವಿಧ ಹಣ್ಣಿನ ತಳಿಗಳು ಆಯಾ ಪ್ರದೇಶದ ಮಣ್ಣು ಹಾಗೂ ಹವಾಗುಣಕ್ಕೆ ಅನುಗುಣವಾಗಿ ಬೆಳೆಯುತ್ತವೆ. ಪ್ರಸ್ತುತ ದಿನಮಾನದಲ್ಲಿ ಹಲಸು ಕೇವಲ ಆಹಾರದ ವಸ್ತುವಾಗಿ ಉಳಿದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅನೇಕ ರೈತರು ಹಲಸಿನಿಂದಲೇ ಮಾಮೂಲಿಗಿಂತ ದಪ್ಪಟ್ಟು ಆದಾಯವನ್ನ ಗಳಿಸುತ್ತಿದ್ದಾರೆ. ಅನೇಕ ರಾಜ್ಯಗಳಲ್ಲಿ ಹಲಸನ್ನೇ ಮುಖ್ಯ ಬೆಳೆಯನ್ನಾಗಿ ಅವಲಂಬಿಸಿ

0: ಭರ್ಜರಿ ಲಾಭವನ್ನ ಪಡ್ಕೊಳ್ತಿದ್ದಾರೆ. ಹೀಗಾಗಿ ಹಲವು ಆಯಾಮಗಳಲ್ಲಿ ಹಲಸು ಆದಾಯದ ಮೂಲವಾಗಿಯೂ ಸಹ ಇವತ್ತು ಗುರುತಿಸಿಕೊಂಡಿದೆ. ಇನ್ನು ಹಲಸಿನ ಮರ ಹಲವು ವಿಶೇಷತೆಗಳ ಆಗರ. ನೈತಿಕ ಮೌಲ್ಯಗಳನ್ನ ಸಾರುವ ಬಾಂಧವ್ಯದ ಗುಣಗಳನ್ನ ನಾವು ಹಲಸಿನ ಮರದಲ್ಲಿ ಕಾಣಬಹುದು. ಒಂದೇ ಕುಟುಂಬದಲ್ಲಿ ಹೇಗೆ ಹಲವಾರು ಸಂಬಂಧಗಳು ಒಗ್ಗಟ್ಟಿನಿಂದ ಇರುತ್ತವೆಯೋ ಹಾಗೆ ಒಂದೇ ಮರದಲ್ಲಿ ಹಲವಾರು ಬಾಂಧವ್ಯದ ಗುಂಪುಗಳನ್ನ ಕಾಣಬಹುದು. ಸಾಮಾನ್ಯವಾಗಿ ಹಲಸಿನ ಕೊಂಬೆಗಳಲ್ಲಿ ಗುಂಪು ಗುಂಪುಗಳಲ್ಲಿ ಕಾಯಿಗಳು ಬಿಡುತ್ತೆ. ಹಣ್ಣಿನಂತೆ ಹಲಸಿನ ಮರದ ಬೇರು ಕೂಡ ತುಂಬಾ ಬಲಶಾಲಿ. ಅದಕ್ಕೆ ಎಂತಹ ಗಟ್ಟಿಮುಟ್ಟಾದ ನೆಲವನ್ನು ಕೂಡ ಭೇದಿಸಿ ಭೂಮಿಯಿಂದ ಹೊರಬರೋ ಶಕ್ತಿ ಇದೆ. ಹಲಸಿನ ಮರ ಇರೋ ಜಾಗದಲ್ಲಿ ಅದರ ಬೇರು ಎಲ್ಲಿಯವರೆಗೆ ಹಬ್ಬಿರುತ್ತೋ ಅಲ್ಲಿಯವರೆಗೂ ಸಹ ಮೇಲಿನ ಮಣ್ಣು ಸಹ ಅಷ್ಟೇ ಆರೋಗ್ಯಕರವಾಗಿ ಸತ್ವಯುತವಾಗಿರುತ್ತೆ ಅನ್ನೋದು ಭೂತಜ್ಞರ ಅಭಿಪ್ರಾಯ. ನೀರು ಸಿಕ್ಕಿದ್ರೆ ಬೇರುಗಳಲ್ಲೂ ಕೂಡ ಸಸಿಗಳಾಗುತ್ತೆ. ಮರವನ್ನ ಕಡಿದು ಬರೀ ಕಾಂಡವನ್ನೇ ಹಾಗೆ ಬಿಟ್ಟರೂ ಸಾಕು, ಅದರ ಆಧಾರದಲ್ಲೇ ಹಲಸು ಅಲ್ಲೇ ಮತ್ತೆ ಚಿಗುರಲು ಆರಂಭ ಆಗುತ್ತೆ. ಇದೇ ಕಾರಣಕ್ಕೆ ಹಲಸಿನ ಗಿಡಗಳನ್ನ ಆದಷ್ಟು ಮನೆಯಿಂದ ಸ್ವಲ್ಪ ದೂರದಲ್ಲಿ ನೆಟ್ಟರೇನೆ ಒಳ್ಳೇದು. ನೀರಿಗೆ ಹತ್ತಿರವಿರುವ ಜಾಗದಲ್ಲಿ ಇದ್ರೆ ಮತ್ತೂ ಒಳ್ಳೇದು. ಸ್ವಲ್ಪ ನೀರು ಸಿಕ್ಕಿದ್ರೂ ಸಾಕು, ಅದನ್ನ ಹೀರಿಕೊಂಡು ಬೆಳೆಯೋ ಗುಣ ಹಲಸಿನಲ್ಲಿದೆ. ಇನ್ನು ಮುಖ್ಯವಾಗಿ ಹಲಸಿನ ಉಪಯೋಗಗಳನ್ನ ನೋಡೋಣ. ನಿಜ ಹೇಳಬೇಕು ಅಂತಂದ್ರೆ ಹಲಸಿನ ಮರ ಕಲ್ಪವೃಕ್ಷಕ್ಕೆ ಸರಿಸಮನಾದ ಮರ ಅಂತ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಬಡವರ ಕಲ್ಪವೃಕ್ಷ ಅಂತಲೂ ಕರೀತಾರೆ. ಇದರ ಪ್ರತಿ ಭಾಗವು ಒಂದಿಲ್ಲೊಂದು ಕಾರಣಕ್ಕೆ ಉಪಯೋಗಿಸಲ್ಪಡುತ್ತೆ. ಮನುಷ್ಯನ ಉಪಯೋಗಕ್ಕೆ ಕೇವಲ ಹಣ್ಣುಗಳನ್ನಷ್ಟೇ ನೀಡಿ ಸಂತೃಪ್ತವಾಗುವ ಮರ ಇದಲ್ಲ. ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಅನೇಕ ಬಗೆಯ ಆಚರಣೆಗಳಲ್ಲೂ ಹಲಸಿಗೆ ವಿಶೇಷ ಮನ್ನಣೆ ಇದೆ. ಹೋಮ ಹವನಗಳಲ್ಲಿ ಪವಿತ್ರ ಇಂಧನ ಅನಿಸ್ಕೊಂಡ ಹಲಸಿನ ಕಟ್ಟಿಗೆ ಇರಲೇಬೇಕು. ಹಲಸಿನ ಎಲೆಗಳು ಸಹ ತಳಿರು ತೋರಣಗಳಲ್ಲಿ ಕಲಶ ಅರ್ಚನೆಗಳಲ್ಲಿ ಹೀಗೆ ನಾನಾ ಧಾರ್ಮಿಕ ವಿಧಿವಿಧಾನಗಳಲ್ಲಿ ತನ್ನ ಪ್ರಾತಿನಿಧ್ಯವನ್ನ ಉಳಿಸಿಕೊಂಡು ಬಂದಿದೆ. ದೇವಾನುದೇವತೆಗಳಿಗೂ ಪ್ರಿಯವಾದಂತಹ ಮರ ಹಲಸು ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ನಿದರ್ಶನ ಬೇಕಿಲ್ಲ. ಇನ್ನು ಮರದ ಭಾಗಗಳನ್ನ ಸಲಕರಣೆ ಪೀಠೋಪಕರಣಗಳಲ್ಲೂ ಯಥೇಚ್ಛವಾಗಿ ಬಳಸಲಾಗುತ್ತೆ. ಹೀಗೆ ವಿಶಿಷ್ಟ ಕಟ್ಟಿಗೆ ವಸ್ತುಗಳ ತಯಾರಿಕೆಯಲ್ಲೂ ಉಪಯೋಗಿಸಲಾಗುತ್ತೆ. ಪೌಷ್ಟಿಕವಾದ ಹಲಸಿನ ಹೊರಭಾಗವನ್ನ ಅಂದ್ರೆ ಮುಳ್ಳಿನ ಸಿಪ್ಪೆಯನ್ನ ಜಾನುವಾರುಗಳಿಗೆ ಮೇವಾಗಿಯೂ ಕೂಡ ಉಪಯೋಗಿಸಲಾಗುತ್ತೆ. ಇನ್ನು ಮುಖ್ಯವಾಗಿ ಹಲಸಿನಲ್ಲಿ ಅಸಂಖ್ಯ ಔಷಧೀಯ ಗುಣಗಳಿದೆ ಎಂಬುದು ವೈಜ್ಞಾನಿಕವಾಗಿ ರುಜುವಾತಾಗಿರುವ ವಾಸ್ತವ ಸತ್ಯ. ಈ ಎಲ್ಲಾ ಗುಣಗಳಿಂದಾಗಿಯೇ ಹಲಸನ್ನ ಬಡವರ ಹಣ್ಣು, ಬಡವರ ಕಲ್ಪವೃಕ್ಷ ಎಂಬಿತ್ಯಾದಿ ಹೆಸರುಗಳಿಂದ ಗುರುತಿಸಲಾಗುತ್ತೆ.
1: ಇದುವರೆಗೆ ಶಂತನು ಕೆ ಅವರಿಂದ ಹಲಸಿನ ಗಮ್ಯವ ಅರಿಯೋಣ ಈ ವಿಷಯದ ಕುರಿತಾಗಿ ಭಾಷಣವನ್ನ ಕೇಳಿದಿರಿ. ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 8:30. ಈಗ ಕಾವ್ಯಧಾರೆ ಸ್ವರಚಿತ ಕವನಗಳ ವಾಚನ ಶುಭಲಕ್ಷ್ಮೀ ಆರ್ ನಾಯಕ್ ಅವರಿಂದ.
1: ಶೀರ್ಷಿಕೆ ಚಿಮ್ಮಲಿ ಪ್ರೇಮ. ಸುಮಧುರ ಕಂಪದು ಸೂಸಿ ಬರಲಿ ತಣ್ಣನೆ ಬೀಸುವ ಗಾಳಿಯಲಿ, ಮಮತೆಯ ತೋರುವ ತೆರೆಗಳು ಉಕ್ಕಲಿ ಪ್ರಶಾಂತವಾಗಿಹ ಶರಧಿಯಲಿ. ಚುಕ್ಕಿ ಚಂದ್ರಮರು ಬೆಳಗುತ್ತಲಿರಲಿ ಕತ್ತಲು ತುಂಬಿಹ ನಭದಲ್ಲಿ, ಹಸಿರಿನ ಸಿರಿಯದು ಬೆಳೆಯುತ್ತಲಿರಲಿ ಪ್ರಕೃತಿ ಮಾತೆಯ ಮಡಿಲಲ್ಲಿ, ಹಸಿರಿನ ಸಿರಿಯದು ಬೆಳೆಯುತ್ತಲಿರಲಿ ಪ್ರಕೃತಿ ಮಾತೆಯ ಮಡಿಲಲ್ಲಿ. ಬಲವನ್ನು ಪಡೆಯುತ್ತ ಬೀಜವು ಮೊಳೆಯಲಿ ಪುಷ್ಟಿಯ ನೀಡುವ ಮಣ್ಣಿನಲ್ಲಿ, ಸಮತೆಯ ಭಾವವು ಹೊಮ್ಮುತ್ತಲಿರಲಿ ಏಕತೆ ಸಾರುವ ನಾಡಿನಲ್ಲಿ, ಸಮತೆಯ ಭಾವವು ಹೊಮ್ಮುತ್ತಲಿರಲಿ ಏಕತೆ ಸಾರುವ ನಾಡಿನಲ್ಲಿ. ಒಲವಿನ ಗಾನವು ಕೇಳಿ ಬರಲಿ ವೀಣೆಯ ಮಧುರ ನಾದದಲ್ಲಿ, ಸವಿನುಡಿ ಸರಿಗಮ ಉಲಿಯುತ್ತಲಿರಲಿ ಜೀವ ಜಂತುಗಳ ಕಂಠದಲ್ಲಿ, ಆಮಿಷ ಕಪಟ ಮೋಸವು ಅಳಿಯಲಿ ಸರಳ ನಡೆಯ ತತ್ವದಲ್ಲಿ, ದ್ವೇಷವು ನಶಿಸಿ ಪ್ರೇಮ

ಚಿಮ್ಮಲಿ ಸಕಲರು ಒಂದೆಂಬ ಭಾವದಲ್ಲಿ, ದ್ವೇಷವು ನಶಿಸಿ ಪ್ರೇಮವು ಚಿಮ್ಮಲಿ ಸಕಲರು ಒಂದೆಂಬ ಭಾವದಲ್ಲಿ. ಶೀರ್ಷಿಕೆ ಮರದ ಮನವಿ. ಹಸಿರನ್ನು ಹೊದ್ದು ನೆರಳನ್ನು ನೀಡುತ್ತಾ ಹರಡುವೆ ಪ್ರಾಣವಾಯುವನು, ಬಿಸಿಲಿನ ತಾಪವ ಕಡಿಮೆ ಮಾಡುತ್ತಾ ಖಗಮಿಗ ಸಂಕುಲ ರಕ್ಷಿಪೆನು. ಬಿಸಿಲಿನ ತಾಪವ ಕಡಿಮೆ ಮಾಡುತ್ತಾ ಖಗಮಿಗ ಸಂಕುಲ ರಕ್ಷಿಪೆನು. ಗೂಡನು ಕಟ್ಟಲು ಆಸರೆಯಾಗುತ್ತಾ ಹಕ್ಕಿ ಪಿಕ್ಕಿಗಳ ಸಲಹುತಿಹೇ, ಬೀಸಿ ಬರುವ ತಂಗಾಳಿಯಲ್ಲಿ ಎಲೆಗಳ ಕೂಡಿ ನಲೆಯುತಿಹೇ. ನೆಲದ ಆಳಕ್ಕೆ ಬೇರನ್ನು ಬಿಟ್ಟು ಮಣ್ಣಿನ ಸವಕಳಿ ತಪ್ಪಿಸುವೆ, ಕೊಂಬೆಯ ರೆಂಬೆಯ ಹೊರಕ್ಕೆ ಚಾಚಿ ಬೃಹತ್ತಾಗಿ ಬೆಳೆಯುತ್ತಿರುವೆ. ಮಳೆಯು ಸುರಿಯಲು ಉಸಿರ ನೀಡಲು ಇಳೆಯಲಿ ನಾನು ಅವಶ್ಯವು, ಭೂಮಿಯ ತಾಪವ ಹಿಡಿತಕ್ಕೆ ತರಲು ನನ್ನಯ ಸಂಕುಲ ಮಹತ್ವವು. ನನ್ನನ್ನು ಕೊಂದರೆ ಏನನ್ನು ಪಡೆಯುವೆ, ಕಂಬನಿ ಹೊರತು ಏನಿಲ್ಲ. ನನ್ನನ್ನು ಕೊಂದರೆ ಏನನ್ನು ಪಡೆಯುವೆ, ಕಂಬನಿ ಹೊರತು ಏನಿಲ್ಲ. ದುಡ್ಡು ಹಣವು ಎನ್ನುತ್ತ ಬದುಕಲು ನನ್ನನ್ನು ಮುಂದಕ್ಕೆ ಕಾಣಲ್ಲ, ನನ್ನನ್ನು ಮುಂದಕ್ಕೆ ಕಾಣಲ್ಲ. ಕಡಿಯದೆ ಉಳಿಸಿರಿ ನನ್ನಯ ದೇಹವ, ನಿಮ್ಮಯ ನಲ್ಮೆಯ ಮರ ನಾನು. ಕಡಿಯದೆ ಉಳಿಸಿರಿ ನನ್ನಯ ದೇಹವ, ನಿಮ್ಮಯ ನಲ್ಮೆಯ ಮರ ನಾನು. ಧರಣಿಯ ಮಣ್ಣಲ್ಲಿ ಬೆಳೆಸಿರಿ ನನ್ನಯ ಸಸಿಗಳನೆಂದು ಬೇಡುವೆನು. ಮನವಿಯ ನಾನು ಮಾಡುವೆ ನರನೆ, ಕಡಿದು ಕೊಚ್ಚಿ ಹಾಕದಿರು ನಿನ್ನಯ ಬದುಕಿನ ಸುಖವನ್ನು ನಾನು ಎಂಬುದ ಅರಿತೂ ಕೊಲ್ಲದಿರು, ಎಂಬುದ ಅರಿತೂ ಕೊಲ್ಲದಿರು. ಮುಂಗಾರು ಸುರಿದಾಗ, ಮುಂಗಾರು ಸುರಿದಾಗ ಹರುಷವು ರೈತಗೆ ಹೊರಡುವ ಹೊಲದ ಉಳುಮೆಗೆ, ಹಸನಾಗಿ ಮಾಡುತ್ತ ಬೀಜವ ಬಿತ್ತುತ್ತ ಹಿತವಾದ ಮಳೆಯನ್ನು ಬಯಸುವನು. ಕಳೆಯನ್ನು ತೆಗೆಯುತ್ತಾ ಸಸಿಗಳ ಬೆಳೆಸುತ್ತಾ ಹೊಲವಲ್ಲಿ ನಾಟಿ ಮಾಡುವನು. ನೋವನ್ನು ನುಂಗುತ್ತಾ ನಗುವನ್ನು ಬೀರುತ್ತಾ ಫಸಲಿನ ಸಿರಿಗೆ ಕಾಯುವನು. ತೆನೆಮೂಡಿ ಬಂದಾಗ ರೈತನಿಗೆ ಸಂತಸ, ಮನದಲ್ಲಿ ನೂರಾರು ಕನಸುಗಳು. ಸಗ್ಗದ ಸಮೃದ್ಧಿಯ ಸಂಭ್ರಮದಿ ಕುಣಿಯುತ್ತಾ ಫಸಲನ್ನು ತುಂಬಿಸುವ ಆಸೆಗಳು. ಬಯಸದ ಮಳೆರಾಯ ಸುಗ್ಗಿಯಲ್ಲಿ ಬಂದಾಗ ಬೆಳೆದವನ ಒಡಲಲ್ಲಿ ಬೇಗೆಯು, ಪ್ರಕೃತಿ ಮಾತೆಯು ಕೋಪವ ತೋರಿದಾಗ ರೈತಗೆ ತಪ್ಪಲ್ಲ ಬವಣೆಯು. ಹಿಗ್ಗನ್ನು ತರುವ ಸುಗ್ಗಿಯು ಮರೆಯಾಗಿ ಹಗ್ಗಕ್ಕೆ ಶರಣಾಗೋ ರೈತನು, ಅನುದಿನ ಇವನ ಕಷ್ಟವು ದೂರಾಗೆ ಸುರಿಯಲಿ ಮುತ್ತಿನ ಮಳೆಹನಿಯು, ಅನುದಿನದ ಇವನ ಕಷ್ಟವು ದೂರಾಗೆ ಸುರಿಯಲಿ ಮುತ್ತಿನ ಮಳೆಹನಿಯು. ಶೀರ್ಷಿಕೆ ಮುಖವಾಡ ಧರಿಸಿದ ವೇಷ. ಸೋಜಿಗ ವಿಧುವೆ ಬಣ್ಣದ ಲೋಕ, ಮುಖವಾಡ ಧರಿಸಿದ ವೇಷವು ರಂಗನು ಬಳಿದ ಗೊಂಬೆಯ ತೆರದಲ್ಲಿ ನಡೆದಿದೆ ಬದುಕಿನ ಆಟವು. ನಗುವನ್ನು ತೋರುತ್ತ ಬಣ್ಣನೆ ಮಾಡುತ್ತ ಮಸೆವರು ಕತ್ತಿಯ ಒಳಗೊಳಗೆ, ಕಪಟ ಮೋಸವನ್ನು ಅರಿಯದ ರೀತಿಯ ನಟನೆ ಮಾಡುವರು ಹೊರಗೊರಗೆ. ಸಜ್ಜನರಂತೆ ಸೋಗನು ಹಾಕಿ ಕೆಡುಕನು ಮಳ್ಪರು ಇಲ್ಲಿ, ಸೇವೆಯ ಮಾಡುವ ಸೇವಕರಂತೆ ನಟಿಸುವರು ಈ ಜಗದಲ್ಲಿ. ಹಮ್ಮು ಬಿಮ್ಮುಗಳ ಸ್ವಾರ್ಥವೇ ಇದ್ದರೂ ತ್ಯಾಗದ ಸೋಗಲಿ ಬದುಕುವರು, ಧನ ಕನಕಗಳ ರಾಶಿಯೇ ಇದ್ದರೂ ಸರಳತೆಯ ಬಣ್ಣವ ಬಳಿಯುವರು. ಮದ ಮತ್ಸರಗಳ ತೋರಲು ಗೋಡದೆ ಗೆಲುವಿನ ಹಾದಿಯ ಹೊಗಳುವರು. ಮಿಥ್ಯವ ನಿತ್ಯವೂ ನುಡಿಯುತ್ತಲಿದ್ದರೂ ಸತ್ಯವಂತರಲು ಬಾಳುವರು. ಕಳಚಿ ಹೋಗುವುದು ಧರಿಸಿದ ಮುಖವಾಡ, ಕಾಲನು ಹೆಣೆದಿಹ ಬಲೆಯಲ್ಲಿ ಸತ್ಯವಾಗಿಹ ಸುಂದರ ಬದುಕಿಗೆ ಎಂದಿಗೂ ಜಯವಿದೆ ಅರಿಯಿಲ್ಲಿ. ಸತ್ಯವಾಗಿಹ ಸುಂದರ ಬದುಕಿಗೆ ಎಂದಿಗೂ ಜಯವಿದೆ ಅರಿಯಿಲ್ಲಿ. ಶೀರ್ಷಿಕೆ ಮನವನ್ನು ತಟ್ಟಿದೆ. ಮನವನ್ನು ಮುಟ್ಟಿದೆ ಹೃದಯವ ತಟ್ಟಿದೆ ಯೋಧರ ಬದುಕಿನ ಪಾಡು. ಕಾನನ ಅಲೆಯುತ ದೇಶವ ಕಾಯುತ ಹಾಡುವ ತ್ಯಾಗದ ಹಾಡು. ನಾಡಿಗೆ ಅನ್ನವ ಬೆಳೆಯುವ ರೈತನ ಬದುಕಿನ ಒಳಹೊರ

ಗಟ್ಟಿ. ಹೊಲವನು ಊಳುತ್ತ ಬೆಳೆಯುವನು ಬೆಳೆದರೆ, ಹೊಲವನು ಊಳುತ್ತ ಬೆಳೆಯನು ಬೆಳೆದರೆ ಜನರಿಗೆ ದೊರೆಯುವುದು ರೊಟ್ಟಿ. ಮಾಡುವ ಪಾಠವು ಮನವನು ತಟ್ಟಲು ಓಜಗೆ ಅದುವೇ ಸನ್ಮಾನ. ತನ್ನಯ ಶಿಷ್ಯರು ಚಂದದೆ ಬದುಕಲು ಗುರುವಿಗೆ ಅದುವೇ ವರಮಾನ. ಅಮ್ಮನ ಕಾಳಜಿ ಅಪ್ಪನ ಹಿತನುಡಿ ಮಕ್ಕಳ ಹೃದಯವ ತಟ್ಟಿದರೆ ಬಾಳಲಿ ಎಂದೂ ಕೇಡದು ಆಗದು ನುಡಿಗಳು ಮನವನ್ನು ಮುಟ್ಟಿದರೆ. ಮೋಸ ವಂಚನೆ ಲಂಚವೂ ಇಲ್ಲದ ಸಮಾಜ ಮನವನ್ನು ಮುಟ್ಟುವುದು. ಕ್ಷೋಭೆಯು ಎಲ್ಲೆಡೆ ನಾಟ್ಯವನಾಡಲು ಶೂಲದ ತೆರದಲ್ಲಿ ಇರಿಯುವುದು. ಪ್ರಕೃತಿ ನೀಡಿದ ಹಸಿರಿನ ಉಸಿರು ಹೃದಯದ ಕದವನ್ನು ತಟ್ಟುವುದು. ಬೀಸುವ ಮಾರುತ ಜೀವದ ಜಲಸೆಲೆ ಸಂಕುಲದ ಮನವನ್ನು ಮುಟ್ಟುವುದು. ಶೀರ್ಷಿಕೆ ತಾರತಮ್ಯ ಬೇಡ. ಬದುಕಿನ ಏಕತೆ ಸಾರುವ ಮನದಲ್ಲಿ ತಾರತಮ್ಯವೂ ಬೇಕಿಲ್ಲ. ಬಡವ ಬಲ್ಲಿದ ಎನ್ನುವ ಅಂತರ ಏಕೆ ಎಂಬುದು ಗೊತ್ತಿಲ್ಲ. ಹಣವೇ ಎಲ್ಲಕ್ಕೂ ಮೂಲವೆನ್ನುದ ನಂಬುವೆ ಯಾಕೆ ಮನುಜ? ಒಳ್ಳೆಯತನವು ಇದ್ದರೆ ಜಗದಲ್ಲಿ ಎಂದೂ ಗೆಲ್ಲುವೆ ಸಹಜ. ಪ್ರಕೃತಿಯಲ್ಲಿ ಕಾಣುವೆ ನೀನು ಒಂದರ ತೆರದಲ್ಲಿ ಮತ್ತೊಂದಿಲ್ಲ. ಆದರೆ ಮನುಜನೆ ನಿಸರ್ಗದೊಳಿತಿಗೆ ಸರ್ವ ಬೆಸುಗೆಯೂ ನೀ ಅರಿತಿಲ್ಲ. ನೀನು ಬೇರೆ ಪರಿಸರ ಬೇರೆ ಎನ್ನುವ ತತ್ವಕ್ಕೆ ಬೆಲೆಯಿಲ್ಲ. ಪ್ರಕೃತಿಯಲ್ಲಿ ನೀನೂ ಒಬ್ಬ ಎಂಬುದ ನರನೇ ತಿಳಿಯಲ್ಲ. ಚಂದದ ಬದುಕಲಿ ಅಂತರ ಮಾಡುತ್ತ ಬಾಳನ್ನು ಹಾಳು ಮಾಡದಿರು. ಸಮತೆಯ ಭಾವದಿ ಬದುಕ ಸಾಗುತ್ತ ಎಂದಿಗೂ ನೆಮ್ಮದಿ ಪಡೆಯುತ್ತಿರು. ಕವನದ ಶೀರ್ಷಿಕೆ ಬೇರನ್ನು ಬಿಟ್ಟು ಬದುಕಬಹುದೇ? ಬೇರನ್ನು ಬಿಟ್ಟು ಬದುಕಲು ಬಹುದೇ? ಎತ್ತರ ಚಾಚಿದ ಮರವು ಕೆಸರನ್ನು ತೊರೆದು ಬದುಕಲು ಬಹುದೇ? ಅರುಳುತ್ತ ನಗುವ ಕಮಲವು ಸಾಧನೆ ಶಿಖರವ ಏರುತ್ತಲಿದ್ದರೂ ನೆನಪಿಡು ಕಷ್ಟದ ಕ್ಷಣವ. ದುಃಖದಿ ಸಮಯದಿ ಆಸರೆಯಾಗಿ ಸಹಾಯ ನೀಡಿದ ಹಸ್ತವ. ಗೆಲುವಲಿ ಸಂತಸ ಪಡೆಯುವ ನರನೆ, ನೋವಿನ ಕಂಬನಿ ಮರೆಯದಿರು. ಅದುವೇ ನಿನಗೆ ಪಾಠವು ಎಂಬುದ ಎಂದಿಗೂ ನೀನು ಕಲಿಯುತ್ತಿರು. ಹಸಿದರೆ ಮಾತ್ರ ಉಣ್ಣುವ ಹಂಬಲ ಹಸಿವನು ಎಂದೂ ಶಪಿಸದಿರು. ನೊಂದರೆ ಮಾತ್ರ ಬಾಳಿದು ಚಂದ ಬೆಂದಿಹ ಕ್ಷಣಗಳ ಜರೆಯದಿರು. ಸುಳ್ಳಿನ ಸೋಗು ಕಾಣಲು ಸುಂದರ ಸತ್ಯಕ್ಕೆ ಮಾತ್ರ ಜಯವಿಹುದು. ಸರ್ವರ ಒಳಿತನು ಬಯಸಲು ಬಂಧುರ ಎಲ್ಲರ ಹಿತದಲ್ಲಿ ಸುಖವಿಹುದು. ಏರುವ ಸೂರ್ಯನು ಪಾಠವ ಕಲಿಸುವ ಏರುತ ಸಣ್ಣವನಾಗಿರಲು. ಬೆಳಗುವ ಹಣತೆಯು ಅರುಹಿದೆ ನೀತಿಯ ಬದುಕಿನ ದೀಪವ ಬೆಳಗಿಸಲು. ಜಂಭವ ತೊರೆದು ಬಾಳಲು ಕಲಿತರೆ ಬಾಳಿದು ನಂದನ ಎನ್ನುವರು. ಗಂಧದ ತೆರದಲ್ಲಿ ಬದುಕನು ತೇದರೆ ಪರಿಮಳ ಪಸರಿಪುದೆನ್ನುವರು. ಕವನದ ಶೀರ್ಷಿಕೆ ಬೆಸುಗೆಯೂ ಇಲ್ಲೈತೆ. ಇಷ್ಟದ ಹಳ್ಳೀಲಿ ಕಷ್ಟದ ಬದುಕೈತಿ. ಪುಷ್ಟಿಯ ಆಹಾರ ನಿಯಮೈತಿ, ಪುಷ್ಟಿಯ ಆಹಾರ ನಿಯಮೈತಿ ನಂತಮ್ಮ. ನಿಷ್ಠೆಯ ಬದುಕು ಹರಡೈತೆ. ನಸುಕಲಿ ಏಳುತ ಕಸವನ್ನು ಗುಡಿಸ್ಯಾರ, ಹಸುವಿನ ಹಾಲನ್ನು ಕರಿತಾರ. ಹಸುವಿನ ಹಾಲನ್ನು ಕರಿತಾರ ನಂತಮ್ಮ, ಕಸುವಿನ ಕೆಲಸ ಮಾಡ್ಯಾರ. ಹೊಟ್ಟೆಯ ತುಂಬ ಹಿಟ್ಟನ್ನು ಹಾಕೊಂಡು ಕೊಟ್ಟಿಗೆ ಎತ್ತುಗಳ ಜೊತೆಗೂಡಿ, ಕೊಟ್ಟಿಗೆ ಎತ್ತುಗಳ ಜೊತೆಗೂಡಿ ನಂತಮ್ಮ ರಟ್ಟೆಯ ಮುರಿದು ದುಡಿತಾರ. ಉಳುತ ಹೊಲವನ್ನು ಕಾಳನ್ನು ಬಿತ್ತುತ್ತ ಹೇಳುತ್ತ ಬಾಳಿನ ಹಾಡನ್ನು, ಹೇಳುತ್ತ ಬಾಳಿನ ಹಾಡನ್ನು ನಂತಮ್ಮ ತೋಳಲಿ ಬಲವ ತೋರ್ಯಾರ. ತೆಂಗಿನ ಮರಗಳು ಕಂಗಿನ ತ್ವಾಟವು ಹೊಂಗೆಯ ನೆರಳ ಹರಡುತ್ತ, ಹೊಂಗೆಯ ನೆರಳ ಹರಡುತ್ತ ನಂತಮ್ಮ ಸಿಂಗಾರ ಹಳ್ಳಿಗೆ ತುಂಬ್ಯಾದ. ಹಸಿರಿನ ಹೊಲದಾಗ ಉಸಿರದು ತುಂಬೈತೆ, ಹೊಸತನ ಹಳ್ಳಿಲಿ ನೆಲೆಸೈತೆ, ಹೊಸತನ ಹಳ್ಳಿಲಿ ನೆಲೆಸೈತೆ ನಂತಮ್ಮ ಬೆಸುಗೆಯ ಬದುಕು ಇಲ್ಲೈತೆ. ಕವನದ ಶೀರ್ಷಿಕೆ ರೈತಣ್ಣ, ಜಾನಪದ ಶೈಲಿಯಲ್ಲಿ. ಮುಂಜಾನ ವ್ಯಾಳ್ಯಾಗೆ ಗಂಜೀಯ ಕುಡ್ಕೊಂಡು ಅಂಜದೆ ಹೊಲಕ್ಕೆ ನಡೆದಾನೋ,

0: ಮುಂಜಾದೆ ಹೊಲಕ್ಕೆ ನಡೆದಾನೋ ರೈತಣ್ಣ ಸಂಜೆಗೆ ತಿರುಗಿ ಬರತಾನ. ಮುಂಜಾನೆ ವ್ಯಾಳ್ಯಾಗ ಗಂಜಿಯ ಕುಡ್ಕೊಂಡು ಅಂಜಾದೆ ಹೊಲಕ್ಕೆ ನಡೆದಾನೋ ಅಂಜಾದೆ ಹೊಲಕ್ಕೆ ನಡೆದಾನೋ ರೈತಣ್ಣ ಸಂಜೆಗೆ ತಿರುಗಿ ಬರತಾನ. ನೇಗಿಲ ಹೊತ್ಕೊಂಡು ರಾಗಿಯ ಹೊಲದಾಗ ಬೇಗೆಯ ಸಹಿಸಿ ದುಡಿತಾನ. ಬೇಗೆಯ ಸಹಿಸಿ ದುಡಿತಾನ ರೈತಣ್ಣ ಮಾಗಿದ ಫಲವ ಕೊಯ್ತಾನ. ಎತ್ತಿನ ಜೋಡನ್ನು ಭತ್ತದ ಗದ್ಯಾಗ ಕತ್ತಲವರೆಗೆ ದುಡಿಸ್ಯಾನ. ಕತ್ತಲವರೆಗೆ ದುಡಿಸ್ಯಾನ ರೈತಣ್ಣ ಮುತ್ತಿನ ಬೆಳೆಯ ತೆಗೆದಾನ. ಮಳೆರಾಯ ರಭಸದ ಹೊಳೆಯನ್ನು ಹರಿಸಲು ತೊಳೆದೊಯ್ತು ಗದ್ದೆಯ ಬಯಲು. ತೊಳೆದೊಯ್ತು ಗದ್ದೆಯ ಬಯಲು ರೈತಣ್ಣ ಅಳುನುಂಗಿ ನಗುವ ಬೀರ್ಯಾನ. ಪಾಡನ್ನು ಪಡುತ್ತಲಿ ಹಾಡನ್ನು ಹಾಡ್ಯಾನ. ಕೇಡನ್ನು ಬಗೆಯನು ಯಾರಿಗೂ ಕೇಡನ್ನು ಬಗೆಯನು ಯಾರಿಗೂ ರೈತಣ್ಣ ಮಾಡಿದ ಸಾಲಕ್ಕೆ ಮರುಜ್ಞಾನ. ಗೋಳನ್ನು ಆಲಿಸಿ ಕೀಳಾಗಿ ಕಾಣದೆ ನಾಳಿನ ಬದುಕಿಗೆ ಆಸರೆಯೂ ನಾಳಿನ ಬದುಕಿಗೆ ಆಸರೆಯೂ ರೈತಣ್ಣ ಬೀಳುಗಳ ಸಹಿಸುತ್ತ ನಡೆದಾನ. ಕವನದ ಶೀರ್ಷಿಕೆ ತಾಯಿ ಎಂಬ ಸೃಷ್ಟಿ. ತಾಯಿ ಎಂಬ ಸೃಷ್ಟಿಯಲ್ಲಿ ತುಂಬಿದೆ ನೋಡು ಎಲ್ಲವೂ. ತಾಯಿ ಎಂಬ ಸೃಷ್ಟಿಯಲ್ಲಿ ತುಂಬಿದೆ ನೋಡು ಎಲ್ಲವೂ. ಒಲವು ಗೆಲವು ಸಾಂತ್ವನ ಆರೈಕೆ ಹರ್ಷ ದುಃಖ ನಗು ಅಳು. ಹರ್ಷ ದುಃಖ ನಗು ಅಳು. ಮಮತೆಯ ಬೀಜವ ಅಂಕುರಿಸಿ ಸುಮನದಿ ಕಂದರ ಬೆಳೆಸುವಳು. ಮಮತೆಯ ಬೀಜವ ಅಂಕುರಿಸಿ ಸುಮನದಿ ಕಂದರ ಬೆಳೆಸುವಳು. ತಿದ್ದುತ ತೀಡುತ ಬುದ್ಧಿಯ ಹೇಳುತ್ತ ಜೀವನ ಪಾಠವ ಕಲಿಸುವಳು. ತಿದ್ದುತ ತೀಡುತ ಬುದ್ಧಿಯ ಹೇಳುತ್ತ ಜೀವನ ಪಾಠವ ಕಲಿಸುವಳು. ಸದ್ಗುಣ ನಡೆಗಳ ಅನುದಿನ ತೋರುತ್ತ ಮಾತೆಯು ಪೋಷಣೆ ಮಾಡುವಳು. ಸದ್ಗುಣ ನಡೆಗಳ ಅನುದಿನ ತೋರುತ್ತ ಮಾತೆಯು ಪೋಷಣೆ ಮಾಡುವಳು. ಬೆತ್ತವ ಹಿಡಿದು ದುರ್ಗುಣ ತೊಡೆದು ಮಗುವಿಗೆ ಮಾದರಿಯಾಗುವಳು. ಬೆತ್ತವ ಹಿಡಿದು ದುರ್ಗುಣ ತೊಡೆದು ಮಗುವಿಗೆ ಮಾದರಿಯಾಗುವಳು. ಚಂದದ ಸಮಾಜಕ್ಕೆ ಅಂದದ ಮಕ್ಕಳ ನೀಡುತ್ತ ಧನ್ಯತೆ ಪಡೆಯುವಳು. ಚಂದದ ಸಮಾಜಕ್ಕೆ ಅಂದದ ಮಕ್ಕಳ ನೀಡುತ್ತ ಧನ್ಯತೆ ಪಡೆಯುವಳು. ಒಳ್ಳೆಯ ನಡತೆಯ ಎಲ್ಲೆಡೆ ಪಸರಿಸಿ ತಾಯಿಯು ಮಾನ್ಯತೆ ಪಡೆಯುವಳು. ಒಳ್ಳೆಯ ನಡತೆಯ ಎಲ್ಲೆಡೆ ಪಸರಿಸಿ ತಾಯಿಯು ಮಾನ್ಯತೆ ಪಡೆಯುವಳು.
1: ಇದುವರೆಗೆ ಶುಭಲಕ್ಷ್ಮಿ ಆರ್ ನಾಯಕ್ ಅವರಿಂದ ಸ್ವರಚಿತ ಕವನಗಳ ವಾಚನ ಕಾವ್ಯಧಾರೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು
2: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಕೇಳುಗರೆ, ಆಕಾಶವಾಣಿ ಮಂಗಳೂರು ಆರಂಭಿಸುವ ಫೋನ್ ಇನ್ ಕ್ವಿಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
4: ಈಗ ನೀವು ಕಳೆದ ಮಂಗಳವಾರ ಧ್ವನಿಮುದ್ರಣ ಮಾಡಿದ ಕ್ವಿಸ್ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇಂದು ಬೆಳಗ್ಗೆ 11:30 ದಾಖಲಾಗಿರುವ ಕ್ವಿಸ್ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಕೇಳಬಹುದು.
3: 100.3 ಟೆಲಿಕ್ವಿಸ್ನ ನಿಯಮಗಳನ್ನು ದಯವಿಟ್ಟು ಗಮನಿಸಿ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಅದರಲ್ಲಿ ಮೊದಲನೆಯದು ಪ್ರವೇಶ ಪ್ರಶ್ನೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರನ್ನಾಗಿ ಘೋಷಿಸಲಾಗುತ್ತದೆ. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ.
2: ಆಕಾಶವಾಣಿ ಟೆಲಿಕ್ವಿಸ್
3: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.
5: ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದರೊಂದಿಗೆ ಮಾಹಿತಿ ಮತ್ತು ಮನರಂಜನೆಯನ್ನು ಒದಗಿಸುವ ನಮ್ಮ ಮಂಗಳೂರು ಆಕಾಶವಾಣಿಯು ವಿನೂತನವಾಗಿ 100.3 ಟೆಲಿಕ್ವಿಸ್ ಕಾರ್ಯಕ್ರಮವನ್ನು ಆರಂಭಿಸಿದೆ. ಇಂದು ಕರೆ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲಾ ಸ್ಪರ್ಧಿಗಳಿಗೆ ಬಾನುಲಿ ಕಡೆಯಿಂದ ಶುಭ ಹಾರೈಕೆಗಳು. ಕರೆ ಮಾಡಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಅಂಜನಾ ಮತ್ತು ಕ್ವಿಸ್ ಮಾಸ್ಟರ್ ಮೋಹನ್ ದಾಸ್ ಮರಕಡ.
6: ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಉಜ್ಜಿರೆಯಿಂದ ಕಮಲ ಅವರು. ಕಮಲ ಅವರು ಏನ್ ಮಾಡ್ಕೊಂಡಿದ್ದೀರಿ?

0: ಮನೆಯಲ್ಲಿ ಗೃಹಿಣಿ ನೀವು?
1: ಹೌದು.
0: ಯಾರೆಲ್ಲ ಇದ್ದೀರಿ ಮನೆಯಲ್ಲಿ?
1: ಮನೆಯಲ್ಲಿ ನಾನು, ನನ್ನ ಗಂಡ, ಇಬ್ರು ಮಕ್ಕಳು.
0: ನೀವು ಇದಕ್ಕಿಂತ ಮೊದಲು ಈಗ ಆಕಾಶವಾಣಿ ಟೆಲಿಕ್ವಿಜ್ಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದಿರಾ ನೀವು?
1: ಭಾಗವಹಿಸ್ತೀನಿ ಮೇಡಮ್. ಅಂದ್ರೆ ಫಸ್ಟ್ ಅಲ್ಲಿ ಒಂದರಲ್ಲಿ ಮಾತ್ರ ಹೆಣ್ಣಾಯ್ತು, ಮತ್ತೊಂದರಲ್ಲಿ ಹೋಯ್ತು ಮೇಡಮ್.
0: ಪರವಾಗಿಲ್ಲ. ಇದಕ್ಕಿಂತ ಮೊದಲು ನೀವು ಬೇರೆ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀಯಾ? ಅಂದ್ರೆ ಆಕಾಶವಾಣಿ ಇದು ಬಿಟ್ಟು ಬೇರೆ ಯಾವ್ದಾದ್ರೂ? ಅಲ್ಲ, ಕ್ವಿಜ್ ಕಾರ್ಯಕ್ರಮದಲ್ಲಿ, ಬೇರೆ ಹೊರಗಿಂದ ನಡೆಯುವಂತ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀಯಾ ನೀವು? ಹೌದಾ, ತುಂಬಾ ಖುಷಿ ಆಗ್ತಾ ಉಂಟು. ಹೌದು, ಅದು ಹೌದಲ್ವಾ. ಮೊದಲು ನಮ್ಮದು ಭಾಗವಹಿಸುವಿಕೆ ತುಂಬಾ ಮುಖ್ಯ ಅಲ್ವಾ ಕಮಲ್ ಅವರೇ? ಪ್ರೈಸ್ ವಿನ್ ಆಗ್ತೇವೆ ಇಲ್ವೋ ಅದು ಮತ್ತೆ, ನಾವು ಭಾಗವಹಿಸುವಂತದ್ದು ತುಂಬಾ ಮುಖ್ಯ ಇದರಲ್ಲಿ ಅಲ್ವಾ. ನೀವು ಏನು, ನಿಮ್ಮ ಮನೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಿ ನೀವು, ಮನೆ ಕೆಲಸ ಎಲ್ಲ ಮಾಡಿ ಆದ್ಮೇಲೆ? ಹೌದು, ಅದು ರೇಡಿಯೋದು, ಅದು ನಿಮ್ಮ ಮನೆಯ ಕೆಲಸದ ಒಟ್ಟಿಗೆ ರೇಡಿಯೋ ಕೇಳುದು ಸಾಕ್ತದೆ. ಅದು ಬಿಟ್ಟು
1: ಹೂವಿನ ಗಿಡ ನೆಟ್ಟೇನೆ ಮೇಡಮ್, ಮತ್ತು
0: ಹೂವಿನ ಗಿಡ ಎಲ್ಲ ಹಾಕೊಂಡಿದ್ದೀರಿ ಮನೆ ಸುತ್ತಮುತ್ತ, ತೋಟ ಎಲ್ಲ ಹಾಕೊಂಡಿದ್ದೀರಿ ನೀವು?
1: ತೋಟ
0: ಮತ್ತೆ ಯಾವ ಬೇರೆ ಬೇರೆ ಏನು ಇದು ಮಾಡ್ತೀರಿ? ಬೇರೆ ಏನು ಹೇಳಿದ್ರಲ್ಲ, ಏನೋ ಮಾಡ್ತೀನಿ ಅಂತೇಳಿ. ಪೇಪರ್ ಓದ್ತೀರಿ? ಪ್ರತಿದಿನ ಒಂದು ಪೇಪರ್ ಓದ್ತೀರಿ? ಒಗ್ಗಟ್ಟು ಬಿಡಿಸೋದು, ಗಾದೆಗಳನ್ನೆಲ್ಲ ಇದು ಮಾಡೋದು, ಬಿಡಿಸೋದು. ತುಂಬಾ ಸಂತೋಷ ಕಮಲ ಅವರೇ. ಇದು ಹೆದರಿಕೆ ಆಗ್ತಾ ಇದೆಯಾ ನಿಮ್ಗೆ? ಇಲ್ಲ ಅಲ್ಲ, ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀರಿ. ಹೌದು ಹೌದು, ಖುಷಿ ಆಗ್ತದಲ್ಲ. ಈಗ ಕ್ವಿಜ್ ಮಾಸ್ಟರ್ ನಮ್ಮೊಟ್ಟಿಗಿದ್ದಾರೆ, ಮೋಹನ್ ದಾಸ್ ಮರಕಡ ಅವರು. ಅವರಿನ್ನು ನಿಮ್ಗೆ ಕ್ವಿಜ್ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ ಈಗ ಕ್ವಿಜ್ ಮಾಸ್ಟರ್ ಒಟ್ಟಿಗೆ.
2: ಮೇಡಮ್ ನಮಸ್ತೆ.
1: ನಮಸ್ತೆ ಸರ್.
2: ಈಗ ನಿಮ್ಮ ಮೊದಲನೇ ಪ್ರಶ್ನೆ, ಎಂಟ್ರೆನ್ಸ್ ಪ್ರಶ್ನೆ ಇದು. ಬಹಳ ಸುಲಭದ ಪ್ರಶ್ನೆಯನ್ನು ನಿಮಗೆ ಕೇಳ್ತೇನೆ. ಈಗ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವ ಒಂದು ಯೋಜನೆ ಇದೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ, ನಿಮಗೆಲ್ಲ ಉಚಿತ ಪ್ರಯಾಣ ಇದೆಯಲ್ಲ, ಆ ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಹೆಸರಿಟ್ಟಿದೆ. ಆ ಯೋಜನೆಯ ಹೆಸರೇನು? ಬಹುಶಃ ನೀವು ದಿನಾಲು ಬಸ್ಸಲ್ಲಿ ಓಡಾಡ್ತೀರಿ ಅಂತ ಅಂದ್ಕೊಳ್ತೇನೆ. ಸರ್ಕಾರಿ ಬಸ್ಗಳಲ್ಲಿ ಅಲ್ಲ, ಈಗ ನೀವು ಮಂಗಳೂರಿಗೆ ಬರಬೇಕಾದ್ರೂ ಅಥವಾ ಪುತ್ತೂರಿಗೆ ಹೋಗಬೇಕಾದ್ರೂ ಬೆಳ್ತಂಗಡಿಗೆ ಹೋಗಬೇಕಾದ್ರೂ ನೀವು ಸರ್ಕಾರಿ ಬಸ್ಗಳಲ್ಲಿ ಉಚಿತ ನಿಮಗೆ ಮಹಿಳೆಯರಿಗೆ, ಅದಕ್ಕೆ ಒಂದು ಯೋಜನೆಗೆ ಒಂದು ಹೆಸರಿಟ್ಟಿದ್ದಾರೆ.
0: ಅದೇ ತರದ್ದು. ಹ್ಮ್ ಹ್ಮ್
2: ಈಗ ಮೊನ್ನೆಯಿಂದ, ಕಳೆದ ಸೋಮವಾರದಿಂದ ಕೇರಳದಲ್ಲೂ ಅದನ್ನು ಪ್ರಾರಂಭಿಸಿದ್ದಾರೆ ಇದೇ ಯೋಜನೆಯನ್ನು. ನೀವು ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸ್ತೀರಲ್ಲ? ಅದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಅದಕ್ಕೆ ಪಂಚಭಾಗ್ಯಗಳು ಅಂತ ಹೆಸರಿಟ್ಟಿದ್ರು. ಆ ಪಂಚಭಾಗ್ಯಗಳಲ್ಲಿ ಇದೊಂದು, ನೆನಪು ಮಾಡಿಕೊಳ್ಳಿ.
0: ಉಚಿತ ಪ್ರಯಾಣ ಸರ್ಕಾರಿ ಬಸ್ಗಳಲ್ಲೆಲ್ಲ.
2: ಬಸ್ ಪಾಸ್ ಅಲ್ಲ, ಬಸ್ ಪಾಸ್ ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ.
0: ಯೋಜನೆಯ ಹೆಸರೇನು ಅಂತೇಳಿ? ಈಗ ನಿಮ್ಗೆ ಉಚಿತ ವಿದ್ಯುತ್ ಸಿಗ್ತದಲ್ಲ, ಅದಕ್ಕೇನು ಹೇಳ್ತೀರಿ?
2: ಉಚಿತ ಅಲ್ಲ, ನಿಮಗೆ ಗೃಹಲಕ್ಷ್ಮಿ ಬರುತ್ತ
0: ಗೃಹಲಕ್ಷ್ಮಿ
2: ಅಂತ ಹೆಸರು. ಗೃಹಜ್ಯೋತಿ
0: ಗೃಹಜ್ಯೋತಿ ವಿದ್ಯುತ್ತಿಗೆ. ಈಗ ಗೃಹಲಕ್ಷ್ಮಿ ಅಂತ ಹೇಳುವಂತದ್ದು ನಿಮ್ಗೆ 2000 ಸಿಗ್ತದೆ, ಅದಕ್ಕೆ ಗೃಹಲಕ್ಷ್ಮಿ ಅಂತೇಳಿ ಹೇಳ್ತಾರೆ. ಹಾಗೆ ಉಚಿತ ಬಸ್ ಅಲ್ಲಿ ಉಚಿತವಾಗಿ ಪ್ರಯಾಣಿಸುವವರಿಗೆ ಯೋಜನೆಗೆ ಏನ್ ಹೆಸರು ಅಂತೇಳಿ?
2: ಸರಿ, ನಿಮ್ಮ ಸಮಯ ಮುಗಿದಿದೆ. ಆ ಯೋಜನೆ ಹೆಸರು ಶಕ್ತಿ, ಶಕ್ತಿ ಯೋಜನೆ ಅಂತ ಹೆಸರು ಅದರದ್ದು.
0: ಪರವಾಗಿಲ್ಲ, ಇನ್ನೊಂದ್ಸರ್ತಿ ಪ್ರಯತ್ನ ಮಾಡಿ ಕಮಲ ಅವರೇ, ಮುಂದಿನ ಬಾರಿ ಪ್ರಯತ್ನ ಮಾಡಿ.

0: ಹಲೋ
1: ಹಲೋ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಜಯಲಕ್ಷ್ಮಿ ಅಂತ ಕಾರ್ಕಳದಿಂದ ಮಾತಾಡ್ತಾ ಇದ್ದೆ.
0: ಜಯಲಕ್ಷ್ಮಿ ಕಾರ್ಕಳದಿಂದ ಏನ್ ಮಾಡ್ಕೊಂಡಿದ್ದೀರಿ ಜಯಲಕ್ಷ್ಮಿ ಅವರೇ?
1: ನಾನು ಮನೆಯಲ್ಲೇ ಇರೋದು ಮ್ಯಾಮ್.
0: ಮನೆಯಲ್ಲಿ ಗೃಹಿಣಿ. ನೀವು ಬೇರೆ ಇದಕ್ಕಿಂತ ಮೊದಲು ಎಲ್ಲಿಯಾದ್ರೂ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಯಾ? ನಮ್ದು ಆಕಾಶವಾಣಿ ಟೆಲಿಕ್ವಿಜ್ ಬಿಟ್ಟು
1: ಶಾಲಾ ದಿನಗಳಲ್ಲಿ
0: ಭಾಗವಹಿಸಿದಿರಿ, ಅದು ನಿಮ್ಗೆ ತುಂಬಾ ಆಸಕ್ತಿ ಉಂಟು?
1: ಆಸಕ್ತಿ ಇದೆ.
0: ಹಾ ಸರಿ ಸರಿ. ನೀವು ಬಿಡುವಿನ ವೇಳೆಯನ್ನು ಏನ್ ಮಾಡ್ತೀರಿ ಮನೆಯಲ್ಲಿ?
1: ನಾನು ಗಾರ್ಡನಿಂಗ್ ಬಗ್ಗೆ, ಗಿಡ ಎಲ್ಲ ನೆಡೋದ್ ಬಗ್ಗೆ ಆಸಕ್ತಿ ಇದೆ. ಹೌದು, ಮತ್ತೆ ಮನೆಯಲ್ಲಂತಲ್ಲ ಈ ರೋಡ್ ಸೈಡ್ಸ್ ನೆಡ್ತೀನಿ.
0: ಮಳೆಗಾಲ
1: ಸ್ಟಾರ್ಟ್ ಆಗುವಾಗೆಲ್ಲ ಮೇಫ್ಲವರ್ ಅದು ಇದು ಗಿಡ ಎಲ್ಲ, ಮತ್ತೆ ಒಮ್ಮೊಮ್ಮೆ ನೆಡ್ಲಿಕ್ಕೆ ಆಗದಿದ್ರೆ ಈ ಇದು ಹಲಸಿನ ಹಣ್ಣಿನ ಬೀಜ ಮತ್ತೆ ಮಾವಿನ ಗೊರಟು ಇದೆಲ್ಲ ರೋಡ್ ಸೈಡ್ ಹಾಕುದ್ರ ಮೂಲಕ ಈ ಕಾಡ್ಗಳ ಮಧ್ಯೆ ಹಾಗೆ ಸಹ ಮಾಡ್ತೀನಿ ಮ್ಯಾಮ್.
0: ಕಾಡುಗಳ ಮಧ್ಯೆ ಬೀಜವನ್ನು ಹಾಕುದಲ್ಲಿ
1: ಒಂದು 10 ಬೀಜ ಹಾಕಿದ್ರೆ ಅದ್ರಲ್ಲಿ ಎರಡಾದ್ರೂ ಉಳಿದು ಕೆಲವೊಂದು ಪ್ರಾಣಿಗೊಂಡೋಗಿ ಅದನ್ನ ಕೆಲವೊಂದು ಹತ್ತರಲ್ಲಿ ಒಂದ್ ಎರಡಾದ್ರೂ ಉಳಿತದಲ್ವಾ?
0: ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಎಲ್ಲಿಯಾದ್ರೂ ದಾರಿ ಬದಿಯಲ್ಲಿ ನಾವು ಹೀಗೆ ಹೋಗುವಾಗ, ಕಾರಲ್ಲಿ ಹೋಗುವಾಗ ದಾರಿ ಬದಿಯಲ್ಲಿ ಎಲ್ಲಿಯಾದ್ರೂ ತೆಗೆದು ಒಂದು ಎಸೆದ್ರೆ ಸಾಕಲ್ಲ, ಅಲ್ಲಲ್ಲಿ ಒಂದು ಎಸೆದುಕೊಂಡು ಹೋಗ್ಬೋದು
1: ಅಷ್ಟೇ.
0: ನಮ್ಮ ಮನೆಯಲ್ಲಿ ಎಸ್ತ್ರೆ ಅದೇನು ಉಪಯೋಗ ಇಲ್ಲ, ಬರುದಿಲ್ಲ. ಡಸ್ಟ್ಬಿನ್ ಗೆ ಹಾಕುದಕ್ಕಿಂತ ಅಲ್ಲಿ ಹೋಗಿ ಒಂದು ಎಸ್ದುಕೊಂಡು ಬಿಟ್ರೆ ನಾಳೆ ಒಂದು ಮರ ಆಗ್ಬೋದು ಅಲ್ಲಿ. ತುಂಬಾ ಒಳ್ಳೆಯವಾದ ಒಂದು ಸಜೆಷನ್ ಕೊಟ್ಟಿದ್ದೀರಿ. ನಿಮ್ಮ ಈ ಕಾಳಜಿಗೆ ತುಂಬಾ ಧನ್ಯವಾದಗಳು ನಿಮ್ಗೆ. ಮತ್ತೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ?
1: ನಮ್ಮಲ್ಲಿ ನಮ್ ಪೇರೆಂಟ್ಸ್ ಮತ್ತೆ ನಮ್ ಸಿಬ್ಲಿಂಗ್ಸ್ ಎಲ್ಲ ಇದ್ದಾರೆ. ಮತ್ತೆ ನಮ್ ಮನೆ ಪಕ್ಕ ಎಲ್ಲ ಮೇಫ್ಲವರ್ ಗಿಡ ತುಂಬಾ ಉದ್ದಕ್ಕೆ ನೆಟ್ಟಿದ್ದೇವೆ ಮೇಡಮ್, ರೋಡ್ ಸೈಡ್.
0: ನೀವೆಲ್ಲ ಮನೆಯವರೆಲ್ಲ ಸೇರಿಕೊಂಡು ನೆಟ್ಟಿದ್ದೀರಿ?
1: ನಮ್ ಸಿಸ್ಟರ್ ಹೆಲ್ಪ್ ಮಾಡ್ತಾರೆ. ಅಮ್ಮ ಕೆಲವೊಂದ್ಸಲ ಹೇಳ್ತಾರೆ ಯಾಕೆ ಅಂದ್ರೆ ರೋಡ್ ಅಗಲಾಗುವಾಗ ತುಂಬಾ ಗೇರು ಬೀಜ ಮರ ಎಲ್ಲ ನೆಟ್ಟಿದ್ದೆಲ್ಲ ಹೋಯ್ತು ಮ್ಯಾಮ್, ಅದು ಮಕ್ಕಳ ಕಷ್ಟ ಪಡ್ತಾರಲ್ಲ ಸುಮ್ನೆ ಯಾಕೆ ಅಂತ ಹೇಳ್ತಾರೆ ಅಮ್ಮ. ಆದ್ರೂ ನಾವ್ ನೆಡ್ತಾ ಇದ್ದೇವೆ. ಹೋದ ವರ್ಷ ಮೇಫ್ಲವರ್ ಗಿಡ ತುಂಬಾ ನೆಟ್ಟಿದ್ದೇವೆ, ಒಂದ್ 15 ಗಿಡ ಉಂಟು.
0: ಮತ್ತೆ
1: ಮೇಫ್ಲವರ್ ದೊಡ್ಡ ಮರ ಇದೆ, ಅದರಲ್ಲಿ ಹೂವಾಗುವಾಗ ಎಲ್ರು ನೋಡ್ತಾ ಹೋಗ್ತಾರೆ, ಗಾಡಿ ನಿಲ್ಲಿಸಿ ಫೋಟೋ ಎಲ್ಲ ತೆಗಿತಾರೆ, ಅವಾಗ
0: ತುಂಬಾ ಖುಷಿ ಆಗ್ತದಲ್ಲ ಗಿಡ ಅಂತ ಹೇಳಿ. ಆದ್ರೆ ಇದು ತುಂಬಾ ಮಾದರಿ ನೀವು ಮಾಡ್ತಾ ಇರೋದುಂಟಲ್ಲ ಈ ಕೆಲಸ, ತುಂಬಾ ಮಾದರಿ ಇದು. ಸಾಲು ಮರದ ತಿಮ್ಮಕ್ಕ ನೆನಪಾಗ್ತದೆ,
1: ನಾವು ಫೋಟೋ ತೆಗೆಸ್ಕೋಸ್ಕರ ಪೇಪರ್ ಅಲ್ಲಿ ಬರೋಕ್ಕೋಸ್ಕರ ಮಾಡೋಕ್ಕಿಂತ ಟೈಮ್ ಇದ್ದಾಗ ಒಂದ್ ಗಿಡ ನೆಡೋದು.
0: ಒಂದು ದಿನಕ್ಕಲ್ಲ ಇದು,
1: ಯಾರು ಬಿಡ್ತಾರೆ ಗೊತ್ತಿಲ್ಲ.
0: ಹೌದು ಹೌದು, ಒಂದು ದಿನಕ್ಕೆ ಸೀಮಿತ ಅಲ್ಲ ಇದು.
1: ಹೌದೌದು, ನಮ್ಗೆ ಟೈಮ್ ಇದ್ದಾಗ ಅದಕ್ಕೆ ಒಂದೇ ದಿನ ಅದನ್ನ ವಿಶ್ವ ಪರಿಸರ ದಿನ ಅಂತ ಘೋಷಣೆ ಮಾಡೋದು, ಅದೇನು ಬೇಕಾಗಿಲ್ಲ.
0: ಹೌದು ಹೌದು, ನಮ್ಗೆ ದಿನನಿತ್ಯ ನಮ್ಗೆ ಪರಿಸರ ದಿನ ಆಗ್ಬೇಕಲ್ವಾ?
1: ಹೌದೌದು, ದಿನನಿತ್ಯ ನಾವು ಏನು ಆಮ್ಲಜನಕ ದಿನನಿತ್ಯ ಬೇಕು ನಮ್ಗೆ ಅಲ್ವಾ?
0: ಹೌದು ಹೌದು, ಅದೊಂದು ತುಂಬಾ ಒಳ್ಳೆ ಮಾತು ಹೇಳಿದ್ರಿ, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಆಮ್ಲಜನಕ ನಮ್ಗೆ ದಿನ ಬೇಕು, ಮರಗಳ ಗಿಡಗಳನ್ನು ನೆಡುವಂತದ್ದು ದಿನ ಆಗ್ಬೇಕು.
1: ಹೌದು, ಅದು ನಮ್ಗೆ ಟೈಮ್ ಇದ್ದಾಗ ಮಾಡೋದು, ಅದಕ್ಕೋಸ್ಕರ ಒಂದ್ ದಿನ ಮಾಡ್ಕೊಂಡು ಅದಕ್ಕೆ ಫೋಟೋ ಪೋಸ್ಟ್ ಕೊಡ್ಕೊಂಡು ಅದು ಬೇಕಾಗೇ ಇಲ್ಲ ನಿಜವಾಗ್ಲು. ಹಣ್ಣುಗಳು ಸಿಗದಿದ್ರು ನೆರಳು ಸಿಗುತ್ತದೆ ಅಂತ. ಹೌದಲ್ವಾ?
0: ಹೌದು, ನೆರಳು ಸಿಗ್ತದೆ, ಮತ್ತೆ ಗಿಡಗಳಿಗೆ ಪಕ್ಷಿಗಳಿಗೆ ಒಂದು ಅದಕ್ಕೆ ಒಂದು ತಾಣ ಆಗ್ತದೆ.
1: ನಮ್ಗೆ ಬೇಕು ಮನೆ, ಅವುಗಳಿಗೆ ಬೇಡ.
0: ಹೌದು, ಅವುಗಳಿಗೆ ಒಂದು ತಾಣ ಆಗ್ತದೆ.
1: ಹೌದೌದು, ನಾವು ಆಲೋಚನೆ ಮಾಡುದಿಲ್ಲ ಅದನ್ನೆಲ್ಲ.
0: ಹೌದು ಹೌದು ಹೌದು, ಖಂಡಿತ. ನಿಮ್ಗೆ ಭಯ ಆಗ್ತಾ ಉಂಟಾ?
1: ಭಯ ಏನಿಲ್ಲ, ಕಳೆದ ವಾರ ಕಾಲ್ ಮಾಡಿದ್ದೆ ಮ್ಯಾಮ್, ಆದ್ರೂ ವಿನ್ ನೋಡ್ಬೇಕು, ನಂಗೆ ಕ್ವಿಜ್ ಅಂದ್ರೆ ತುಂಬಾ ಇಷ್ಟ. ಕಳೆದ ವಾರ 3ನೇ ಕ್ವಶನ್ ಅಲ್ಲಿ ಹೋಯ್ತು, ಈ ವಾರ ಏನಾಗುತ್ತೆ ನೋಡ್ತೇನೆ.
0: ನೋಡುವ, ನಿಮ್ಗೆ ಶುಭ ಹಾರೈಕೆಗಳು, ಈ ಸರ್ತಿ ಖಂಡಿತ ವಿನ್ ಆಗ್ತೀರಿ. ಈಗ ನಮ್ ಜೊತೆಗೆ ಮೋಹನ್ ದಾಸ್ ಮರಕಡ ಅವರು ಇದ್ದಾರೆ, ಈಗ ಮುಂದಿನ ಪ್ರಶ್ನೆ ಅವ್ರು ಕೇಳ್ತಾರೆ ನಿಮ್ಗೆ.
1: ಓಕೆ ಓಕೆ,
2: ನಮಸ್ತೆ ಮೇಡಮ್.
1: ಓ ನಮಸ್ತೆ,
2: ನಿಮ್ಮ ಪರಿಸರ ಕಾಳಜಿಗೆ ನಮ್ದೊಂದು ಸೆಲ್ಯೂಟ್. ನಿಮ್ಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಈಗ ನಿಮಗೆ ಮೊದಲನೇ ಪ್ರಶ್ನೆ, ಈ ಹೆಣ್ಣು ಮಕ್ಕಳ ಶಿಕ್ಷಣ, ಭವಿಷ್ಯ ಮತ್ತು ಮದುವೆಯ ಮುಂದಾಲೋಚನೆಯಿಂದ ಕೇಂದ್ರ ಸರ್ಕಾರ ಒಂದು ಉಳಿತಾಯ ಯೋಜನೆಯನ್ನು ಜಾರಿಗೆ ತಂದಿದೆ, ಆ ಯೋಜನೆ ಹೆಸರೇನು? ಸುಕನ್ಯಾ ಸಮೃದ್ಧಿ. ಸರಿಯಾದ ಉತ್ತರ, ಸುಕನ್ಯಾ ಸಮೃದ್ಧಿ. ಅದು ಯಾವಾಗ ಆರಂಭ ಆಯ್ತು ಅಂತ ನೆನಪಿದೆಯಾ?
1: ಅದು ಆರಂಭ ನೆನಪಿಲ್ಲ, ಯಡಿಯೂರಪ್ಪ ಅವರು ಸ್ಟಾರ್ಟ್ ಮಾಡಿದ್ದು ಅಂತ.
2: ಯಡಿಯೂರಪ್ಪನವರು ಸ್ಟಾರ್ಟ್ ಮಾಡಿದ್ದು ಭಾಗ್ಯಲಕ್ಷ್ಮಿ ಸ್ಕೀಮ್ ಅನ್ನ 2006. ಇದು ಕೇಂದ್ರ ಸರ್ಕಾರ 2014 ಹೊಸ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಇದನ್ನು ಪ್ರಾರಂಭಿಸಿತ್ತು. ಹೆಣ್ಣು ಮಕ್ಕಳಾದ್ರೆ ಅವರ

0: ಹೆಸರಿನಲ್ಲಿ ವರ್ಷಕ್ಕೆ ಕನಿಷ್ಠ 250 ರೂಪಾಯಿ, ಗರಿಷ್ಠ 1.5 ಲಕ್ಷ ರೂಪಾಯಿಯನ್ನು ಅದರಲ್ಲಿ ಹೂಡಿಕೆ ಮಾಡಬಹುದು. ಅದು ಆ ಹೆಣ್ಣು ಮಗುವಿಗೆ 21 ವರ್ಷ ಆದಾಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಮಗೆ ತೆಗಿಲಿಕ್ಕೆ ಆಗ್ತದೆ. ಅದರ ಬಡ್ಡಿ ಸಹಿತ 7.8 ಬಡ್ಡಿ ಮೊನ್ನೆ ಪರಿಷ್ಕರಣೆ ಮಾಡಿದರು. ಅದರ ಜೊತೆಗೆ 14 ವರ್ಷ ತುಂಬಿದಾಗ ಆ ಹೆಣ್ಣು ಮಗುವಿನ ಶಿಕ್ಷಣಕ್ಕಾಗಿ ಅರ್ಧದನ್ನು, ಅಂದರೆ ಎಷ್ಟು ನಾವು ಅಲ್ಲಿ ಹೂಡಿಕೆ ಇರ್ತದೆ ಅದರ ಅರ್ಧದಷ್ಟನ್ನು ನಮಗೆ ತೆಗಿಲಿಕ್ಕೆ ಅವಕಾಶ ಇರ್ತದೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ. ಪ್ರಥಮ ಸುತ್ತನ್ನ ನೀವು
1: ಆಗಿದ್ದೀರಿ ವಿಜಯಲಕ್ಷ್ಮಿ ಅವರೇ, ಅಭಿನಂದನೆಗಳು.
2: ಧನ್ಯವಾದ.
1: ಈಗ ಎರಡನೇ ಪ್ರಶ್ನೆ,
2: ನಮ್ಮ
0: ಕರಾವಳಿ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಕಲೆ ಯಕ್ಷಗಾನ. ಯಕ್ಷಗಾನದಲ್ಲಿ ನಿಮಗೆ ಆಸಕ್ತಿ?
2: ಆಸಕ್ತಿ ಇದೆ, ನೋಡ್ತೇವೆ.
0: ನೋಡ್ತಾ ಇದ್ದೀರಿ. ಅದರಲ್ಲೂ ಹೆಚ್ಚು ವರ್ಷದಲ್ಲಿ ಹೆಚ್ಚಾಗಿ ಪ್ರದರ್ಶನ ಆಗುವ ಪ್ರಸಂಗ ಶ್ರೀದೇವಿ ಮಹಾತ್ಮೆ. ಈ ಶ್ರೀದೇವಿ ಮಹಾತ್ಮೆ ಪ್ರಸಂಗವನ್ನು ಇಬ್ಬರು ರಚಿಸಿದ್ದಾರೆ. ಅದರಲ್ಲಿ ಒಬ್ಬರು ಹಿರಿಯ ಬಲಿಪ ಭಾಗವತರು, ಇನ್ನೊಬ್ಬರು ಯಾರು? ಈ ಪ್ರಸಂಗವನ್ನು ಇಬ್ಬರು ಬರೆದಿದ್ದಾರೆ, ಒಬ್ಬರು ಹಿರಿಯ ಬಲಿಪ ಭಾಗವತರು, ಇನ್ನೊಬ್ಬರು ಯಾರು? ಈಗ ದೇವಿ ಮಹಾತ್ಮೆ ಪ್ರಸಂಗಗಳು ಇವರ ಪ್ರತಿಯನ್ನು ಆಧರಿಸಿ, ಅಂದರೆ ಇವರ ಪ್ರಸಂಗವನ್ನು ಆಧರಿಸಿ ಹೆಚ್ಚಾಗಿ ಪ್ರದರ್ಶನಗಳನ್ನು ಕಾಣ್ತಾ ಇದೆ. ದೇವಿ ಮಹಾತ್ಮೆ ಪ್ರಸಂಗವನ್ನು ಬರೆದವರು ಕಾಳಿಂಗನವಡ್ರಲ್ಲ, ಅವರು ಯಶಸ್ವಿ ಭಾಗವತರವರು.
1: ಇವರು ಭಾಗವತರಲ್ಲ, ಇವರು ರಚಿಸಿದವರು, ಪ್ರಸಂಗವನ್ನು ರಚಿಸಿದ್ದಾರೆ.
0: ಪ್ರಸಂಗಕರ್ತರು
1: ಒಬ್ಬರು ಹೇಳಿದ್ರಲ್ಲ ಬಲಿಪ ಭಾಗವತರು, ಹಿರಿಯ ಬಲಿಪ ಭಾಗವತರು, ಇನ್ನೊಬ್ಬರು ಯಾರು ಅಂತ.
0: ದೇವಿ ಮಹಾತ್ಮೆ ನೀವು ನೋಡಿದಿರ?
2: ದೇವಿ ಮಹಾತ್ಮೆ ನೋಡಿದಿರ?
0: ಹೆಚ್ಚಾಗಿ ಪ್ರದರ್ಶನ ಕಾಣೋದು ದೇವಿ ಮಹಾತ್ಮೆ.
2: ಇಲ್ಲ, ನಾನು ಕೆರೆಮನೆ ಶಂಭು ಹೆಗಡೆ.
0: ಕೆರೆಮನೆ ಶಂಭು ಹೆಗಡೆ ಅವರಲ್ಲ.
2: ನನಗೆ ಪ್ರಸಂಗ
0: ಒಂದು ನಿಮಗೆ ಸುಳಿವು ಕೊಡ್ತೇನೆ.
2: ಸುರತ್ಕಲ್
0: ಅವರು.
2: ಗೊತ್ತಾಗ್ತಾ
0: ಇಲ್ಲ. ಸರಿಯಾದ ಉತ್ತರ ಅಗರಿ ಶ್ರೀನಿವಾಸ ಭಾಗವತರು.
1: ಮುಂದಿನ ಬಾರಿ ಯಕ್ಷಗಾನ ನೋಡುವಾಗ ಅದರದ್ದು ಪ್ರಸಂಗ ಕರ್ತರು ಯಾರು ಅಂತ ಹೇಳಿ ನೋಡುವಂತದನ್ನು.
2: ನಂಗೆ ಇತ್ತೀಚಿನದಾದ್ರೆ ಗೊತ್ತು ಮ್ಯಾಮ್, ದೇವಿ ಮಹಾತ್ಮೆದ ನಂಗೆ ಯಕ್ಷಗಾನ ವಿಷಯ ಗೊತ್ತು, ಅದು ಪ್ರಸಂಗ ಕರ್ತರು ಗೊತ್ತಿರಲಿಲ್ಲ.
0: ನಾವು ಪ್ರಸಂಗ ಕರ್ತರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ ಅಂತ ನಿಮಗೆ
1: ಮುಂದೆ ತಿಳ್ಕೊಳ್ಳಿಕ್ಕೆ ಒಂದು
0: ಅವಕಾಶ ಆಗ್ತದೆ.
1: ಮುಂದಿನ ಬಾರಿ ಪ್ರಯತ್ನ ಮಾಡಿ ವಿಜಯಲಕ್ಷ್ಮಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
3: ಧನ್ಯವಾದ. ಸರಿ, ನೀವು ಕೇಳ್ತಾ ಇದ್ರಿ
4: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ನೀರಜ್ ಕಿನ್ನಿಗೋಳಿ.
0: ನೀರಜ್ ಅವರು ಕಿನ್ನಿಗೋಳಿಯಿಂದ. ಏನ್ ಮಾಡ್ಕೊಂಡಿದ್ದೀರಿ ನೀರಜ್ ಅವರೇ?
1: ನಾನು ಮನೆಯಲ್ಲಿ ಮೇಡಮ್.
0: ಮನೆಯಲ್ಲೇ ಇದ್ದೀರಿ?
1: ಹೌದು.
0: ಕ್ವಿಜ್ ಇಲ್ಲಿವರೆಗೆ ಇದಕ್ಕಿಂತ ಮೊದಲು ಕರೆ ಮಾಡಿದೀರಾ?
1: ಹೌದೌದು, ಎಲ್ಲ ಕಾರ್ಯಕ್ರಮಕ್ಕೆ ಕರೆ ಕಾಲ್ ಬಂದಿದ್ದೆ.
0: ಸರಿ ಸರಿ. ಆಕಾಶವಾಣಿಯಲ್ಲಿ ನಿಮ್ಗೆ ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ನೀರಜ್ ಅವರಿಗೆ?
1: ನಾನು ಎಲ್ಲ ಕಾರ್ಯಕ್ರಮ ಕೇಳ್ತೇನೆ. ಮತ್ತೆ ಕಿಸಾನ್ ವಾಣಿ, ಬೆಳಗಿನ ಚಿಂತನ,
0: ವಂದನ, ಚಿಂತನ ಎಲ್ಲ ಕೇಳ್ತೀರಿ. ಅದರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಕಾರ್ಯಕ್ರಮ ಯಾವುದು ಅಂತ ಹೇಳಿ.
1: ಅದರಲ್ಲಿ ನೇರ ಪಾನಿ ಕಾರ್ಯಕ್ರಮ ಹೃದಯರಾಗ.
0: ಹೃದಯರಾಗ ಇಷ್ಟ. ಮತ್ತೆ ಟೆಲಿಕ್ವಿಸ್ ಕೇಳ್ತೀರಾ?
1: ಹೌದು
0: ಕೇಳಿದೀರಾ.
1: ಹೌದಾ, ಕಾರ್ಯಕ್ರಮ ಕೇಳ್ತೀನಿ.
0: ಸರಿ. ಮನೆಯಲ್ಲಿ ನೀವು ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ಕೊಂಡಿದ್ದೀರಿ ನೀರಜ್ ಅವರೇ?
1: ಬಿಡುವಿನ ವೇಳೆಯಲ್ಲಿ ನಾನು ಹೇಗೆ ಎಲ್ಲ ಕೇಳ್ತಾ ಇರ್ತೇನೆ ಕೆಲಸ ಎಲ್ಲ ಆದ್ಮೇಲೆ. ಮತ್ತೆ ಮನೆಯೆಲ್ಲ ಸ್ವಚ್ಛ ಮಾಡಿದ.
0: ಯಾರೆಲ್ಲ ಇದ್ದೀರಿ ಮನೆಯಲ್ಲಿ?
1: ನಾನು ಮತ್ತೆ ಮನೆಯವರು ಮತ್ತು ಮಕ್ಕಳು.
0: ಅಡಿಗೆ ಎಲ್ಲ ನೀವೇ ಮಾಡ್ತೀರಿ? ತುಂಬಾ ಇಷ್ಟವಾ ನಿಮ್ಗೆ ಅಡಿಗೆ ಮಾಡೋದು ಹೇಳಿದ್ರೆ?
1: ಅಡಿಗೆ ಮಾಡೋದು ಇಷ್ಟ.
0: ಇಷ್ಟ. ತುಂಬಾ ಇಷ್ಟ ಪಡೋದು ಯಾರು ನಿಮ್ಮ ಅಡಿಗೆನು?
1: ಯಜಮಾನರು, ಮನೆಯವರು ಎಲ್ಲ. ನನ್ನ ತರಕಾರಿ ಪರಿಯ ಮತ್ತೆ ಮೀನು ಸಾರು ಮಾಡಿದ್ದು ತುಂಬಾ ಇಷ್ಟ ಆಗ್ತದೆ.
0: ನಿಮ್ಗೆ ಯಾವ್ದು ಇಷ್ಟ ತುಂಬಾ ಮಾಡ್ಲಿಕ್ಕೆ?
1: ನನಗೆ ತರಕಾರಿ,
0: ತರಕಾರಿ ಸಾರು ಪಲ್ಯ ಎಲ್ಲ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಇದಕ್ಕಿಂತ ಮೊದಲು ನೀವು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀಯಾ ಬೇರೆ ಆಕಾಶವಾಣಿ ಬಿಟ್ಟು ಹೊರಗಡೆಯಿಂದ ಎಲ್ಲಿಯಾದ್ರೂ? ಇಲ್ಲ. ಹೌದು ಹೌದು, ಖಂಡಿತ. ಹೆದರಿಕೆ ಆಗ್ತಾ ಇದೆಯಾ? ಪರವಾಗಿಲ್ಲ, ಪ್ರಯತ್ನ ಮಾಡಿ, ವಿನ್ ಆಗ್ತೀರಿ ಒಂದ್ ದಿವಸ.
2: ನಮಸ್ತೆ ಮೇಡಮ್. ನಿಮಗೆ ಈ ಬಾರಿ ಸುಲಭದ ಪ್ರಶ್ನೆ ಒಂದೊಂದು ಕೇಳ್ತೇನೆ. ಭಾರತದ ಪ್ರಧಾನಿಯಾಗಿ ಆಡಳಿತ ನಡೆಸಿದ ಏಕೈಕ ಕನ್ನಡಿಗ ಯಾರು? ಕರ್ನಾಟಕದವರೊಬ್ರು ಭಾರತದ ಪ್ರಧಾನಿಯಾಗಿದ್ರು, ಅವರು ಯಾರು? ಕೇಳಿದ ಪ್ರಶ್ನೆ.
0: ಕನ್ನಡಿಗರು,
2: ಕನ್ನಡಿಗರು, ನಮ್ಮ ರಾಜ್ಯದವರು, ನಮ್ಮ ಕರ್ನಾಟಕ ರಾಜ್ಯದವರೊಬ್ರು

0: ದೇಶದ ಪ್ರಧಾನಿಯಾಗಿ ಆಡಳಿತ ಮಾಡಿದ್ರು, ಅವರು ಯಾರು? ಇಂದಿರಾ ಗಾಂಧಿ ಅಲ್ಲ.
1: ಇವರು ಕರ್ನಾಟಕದವರು, ಆದ್ರೆ ಭಾರತದ ಪ್ರಧಾನಿಯಾಗಿ ಆಡಳಿತ ನಡೆಸಿದ್ರು. ಕರ್ನಾಟಕದವರೇ,
0: ಅವರೊಬ್ಬರೇ ಕರ್ನಾಟಕದಿಂದ ಆಯ್ಕೆಯಾಗಿರೋದು ಪ್ರಧಾನಿಯಾಗಿ.
1: ಇಲ್ಲಿವರೆಗೆ ಪ್ರಧಾನಿಯಾದ ಪ್ರಧಾನಮಂತ್ರಿಗಳಲ್ಲಿ ಯಾರು ಕರ್ನಾಟಕದವರು ಇರಲಿಲ್ಲ, ಆದರೆ ಇವರು ಒಬ್ಬರೇ ಏಕೈಕ ಪ್ರಧಾನಿ ಕರ್ನಾಟಕದವರು, ಕನ್ನಡಿಗ.
0: ಮೊನ್ನೆ ಮೊನ್ನೆ ತನಕ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು. ಅವರ ಮಗ ಈಗ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಅವರು ಮತ್ತು ಅವರ ಮಗ ಇಬ್ಬರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಅದು ಡಿ ಕೆ ಶಿವಕುಮಾರ್ ಅವರು ಅಲ್ಲ. 96-97 ಅವರು ಭಾರತದ ಪ್ರಧಾನಿಯಾಗಿದ್ದರು. 1996-97 10 ತಿಂಗಳು ಅವರು ಪ್ರಧಾನಿಯಾಗಿದ್ದರು. ಬರೋದಿಲ್ಲ.

0: 96-97
1: ಅವರು ಭಾರತದ ಪ್ರಧಾನಿಯಾಗಿದ್ದರು. 1996-97 ಹತ್ತೇ ತಿಂಗಳು ಅವರು ಪ್ರಧಾನಿಯಾಗಿದ್ದರು. ಬರೋದಿಲ್ಲ. ಹೆಚ್ ಡಿ ದೇವೇಗೌಡರು ಹೆಸರು ಕೇಳಿದಿರ? ಎಚ್ ಡಿ ದೇವೇಗೌಡರು 1996 June 1 1997 April 21 ತನಕ ಅವರು ಪ್ರಧಾನಮಂತ್ರಿಯಾಗಿದ್ದರು. ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದರು 2006-07. ಈಗ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅಷ್ಟು ಸುಲಭ ಇತ್ತಲ್ಲ ಪ್ರಶ್ನೆ. ಕರ್ನಾಟಕದಿಂದ ಅವರೊಬ್ಬರೇ ಅಲ್ಲ,
2: ಕೆಲವು ಸರ್ತಿ ಹಾಗೆ ಆಗ್ತದೆ. ಪರವಾಗಿಲ್ಲ ನೀರಜ್ ಅವರೇ, ಮುಂದಿನ ಬಾರಿ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ.
3: ಹಲೋ,
2: ನಮಸ್ತೆ. ಯಾರು ಮಾತಾಡ್ತಿರೋದು?
3: ನಮಸ್ತೆ, ಅನಿತಾ ವಿಟ್ಲದಿಂದ.
2: ಅನಿತಾ ವಿಟ್ಲದಿಂದ ಹೇಳಿ ಅನಿತಾ ಅವರೇ, ಏನ್ ಮಾಡ್ಕೊಂಡಿದ್ದೀರಿ ನೀವು?
3: ಮನೆಯಲ್ಲೇ ಮೇಡಮ್.
2: ಮನೆಯಲ್ಲೇ ಇದ್ದೀರಿ?
3: ಬೀದಿ ಬರ್ತಾ ಇದ್ದೆ ಮನೆ ಕೆಲಸ ಮಾಡಿ.
2: ಸರಿ ಸರಿ. ನೀವು ಈ ಮೊದಲು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀರಾ?
3: ಭಾಗವಹಿಸಲಿಲ್ಲ, ಒಮ್ಮೆ ಕಾಲ್ ಮಾಡಿದೆ, ಸಿಗ್ಲಿಲ್ಲ. ಅದು
2: ಸಿಗ್ಲಿಲ್ವಾ? ಇದು ಮೊದಲಿನ ಬಾರಿ ನೀವು ಕರೆ ಮಾಡ್ತಾ ಇದ್ದೀರಿ?
3: ಶುರು ಆರಂಭದಿಂದ ಮೊಮ್ಮೆ ಮಾಡಿದೆ, ಸಿಕ್ಕಿತ್ತು ಮತ್ತೆ ಲೈನ್ ಕಟ್ ಆಯ್ತು.
2: ಓ ಓ, ರೇಡಿಯೋ ಎಲ್ಲ ಕೇಳ್ತೀರಾ ನಮ್ಮ ಆಕಾಶವಾಣಿದು ಕಾರ್ಯಕ್ರಮಗಳೆಲ್ಲ?
3: ಕೇಳ್ತಾ ಇದ್ದೇನೆ.
2: ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ?
3: ವನಿತಾ ವಿಹಾರ, ಮತ್ತೆ ಬೆಳಿಗ್ಗೆ ಇದು ಚಿಂತನ, ಮತ್ತೆ ಇದು ಸಂಜೆ ಕಿಸಾನ್ ವಾಣಿ ಇದು ಬರ್ತದೆ, ಅದೆಲ್ಲ ಇಷ್ಟ.
2: ಕಿಸಾನ್ ವಾಣಿ ಎಲ್ಲ ಕೇಳ್ತೀರಿ?
3: ಸರಿ.
2: ನೀವು ಬಿಡುವಿನ ವೇಳೆ ಏನ್ ಮಾಡ್ಕೊಂಡಿದ್ದೀರಿ ಅನಿತಾ ಅವರೇ?
3: ಪುಸ್ತಕ ಏನಾದ್ರೂ ಇದ್ರೆ ಓದ್ತೀನಿ, ಬೀಡಿ ಕಟ್ತೇನೆ.
2: ಓ, ಬೀಡಿ ಕಟ್ತೀರಿ? ಸರಿ ಸರಿ ಸರಿ. ಈಗ ಹೇಗೆ ಬೀಡಿ ಎಲ್ಲ ಕಟ್ಲಿಕ್ಕೆ ಸಿಗ್ತದ? ಅಂದ್ರೆ ನಿಮ್ಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಈಗ ಎಲ್ಲ ತುಂಬಾ ಕಡಿಮೆ ಆಗಿದೆ ಹೇಳ್ತಾ ಇದ್ದಾರೆ. ನೀವು ಎಷ್ಟು ದೂರ ಉಂಟಾ ಹೋಗಿ ಕೊಟ್ಟು ಬರ್ಬೇಕು? ನೀವು ಕಟ್ಟಿ ಎಲೆ ಎಲ್ಲ ತಗೊಂಡ್ ಬರ್ಬೇಕು, ಹೋಗ್ಬೇಕು. ದೂರ ಉಂಟು. ಯಾರೆಲ್ಲ ಕಟ್ತೀರಿ ಬೀಡಿ? ಅದರಿಂದ ಎಂತ ಸಮಸ್ಯೆ ಆಗುದಿಲ್ವಾ? ಆರೋಗ್ಯ ಸಮಸ್ಯೆಗಳೇನು
3: ಮೇಡಮ್?
2: ಹೌದಾ? ಅದಕ್ಕೆಲ್ಲ ಸ್ವಲ್ಪ ಜಾಗ್ರತೆ ತಗೊಳ್ಬೇಕಲ್ಲ. ನಮ್ಮ ಜೊತೆಗೆ ಮೋಹನ್ದಾಸ್ ಮರಕಡ ಅವರು ಇದ್ದಾರೆ, ಕ್ವಿಜ್ ಮಾಸ್ಟರ್. ಈಗ ನಿಮ್ಗೆ ಪ್ರಶ್ನೆಯನ್ನು ಕೇಳಲಿಕ್ಕಿದ್ದಾರೆ ಅವರು.
1: ನಮಸ್ತೆ.
3: ನಮಸ್ತೆ.
1: ನಿಮಗೆ ಬಹಳ ಸುಲಭದ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ದೇವದಾಸ್ ಕಾಪಿಕಡ್ ಗೊತ್ತಾ ನಿಮಗೆ? ತುಳುನಾಡಿನ ಪ್ರಖ್ಯಾತ ನಾಟಕ ನಿರ್ದೇಶಕರು, ನಾಟಕ ರಚನೆಕಾರರು. ಅವರು ಬರೆದ ಮೊದಲನೇ ನಾಟಕ ಯಾವುದು? ಅವರು ಬರೆದು ನಟಿಸಿ ನಿರ್ದೇಶನ ಮಾಡಿದ ಮೊದಲನೇ ನಾಟಕ ಯಾವುದು? ಅವರ ತಂಡದ ಹೆಸರು ಗೊತ್ತುಂಟ? ಅವರ ತಂಡ ತಂಡ ಅವರ ತಂಡ ಇದೆಯಲ್ಲ, ಅವರ ನಾಟಕ ನೋಡಿದ್ದೀರಾ ನೀವು?
3: ನಾಟಕ ನೋಡಿದ್ರೆ
2: ದೇವದಾಸ್ ಕಾಪಿಕಡ್.
1: ದೇವದಾಸ್ ಕಾಪಿಕಡ್ ತುಂಬಾ
2: ತುಳು ನಾಟಕಗಳನ್ನೆಲ್ಲ ನಿರ್ದೇಶನ ಮಾಡಿದ್ದೇ ಅವರು.
1: ಅತ್ಯಂತ ಹೆಚ್ಚು ಪ್ರಚಲಿತದಲ್ಲಿರುವ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನಾಟಕಕಾರರಲ್ಲಿ ಒಬ್ಬರು ದೇವದಾಸ್ ಕಾಪಿಕಡ್ ಅವರು. ಅವರ ತಂಡದ ಹೆಸರು ಕೂಡ, ಅವರ ಮೊದಲನೇ ನಾಟಕದ ಹೆಸರೇ ಅವರ ತಂಡದ ಹೆಸರು.
2: ಅವರ ಮೊದಲಿನ ನಾಟಕದ ಹೆಸರು ಅದೇ. ಅದು ಯಾವುದು?
1: ಬಲೇಚಾಬರ್ಕ. ಸರಿಯಾದ ಉತ್ತರ. ಬಲೇಚಾಬರ್ಕ ಸರಿಯಾದ ಉತ್ತರ. 1980s ಅವರು ಬರೆದಂತ ನಾಟಕ. ಈಗ ಅವರ 60-61 ನಾಟಕ ಏನು ಮುಂದಿನ ಜುಲೈನಲ್ಲಿ ಹೆಸರು, ಅದರ ಶೀರ್ಷಿಕೆ ಬಿಡುಗಡೆ ಮಾಡ್ಲಿಕ್ಕಿದ್ದಾರೆ. ಸರಿಯಾದ ಉತ್ತರ, ನೀವು ಮೊದಲನೇ ಸುತ್ತನ್ನ ದಾಟಿದ್ದೀರಾ.
2: ಅಭಿನಂದನೆಗಳು.
1: ಅಭಿನಂದನೆಗಳು. ಈಗ ನಿಮಗೆ
2: ಎರಡನೇ ಪ್ರಶ್ನೆ ಕೇಳುವನ?
1: ಎರಡನೇ ಪ್ರಶ್ನೆ. ಕಂಬಳ ನೋಡ್ತೀರಾ ನೀವು?
3: ಟಿವಿಯಲ್ಲಿ
1: ನೋಡ್ತೀರಿ. ಕಂಬಳ ಕೋಣಗಳು ಎಲ್ಲ ನಿಮಗೆ ನೋಡಿ ಗೊತ್ತು. ಈ ಕಂಬಳದ ಕೋಣಗಳು ಓಡಿ ಗುರಿ ಮುಟ್ಟುವ ಸ್ಥಳಕ್ಕೆ ಒಂದು ಹೆಸರಿದೆ, ಅದಕ್ಕೆ ಏನ್ ಹೆಸರು? ಮಂಜೊಟ್ಟಿ. ಸರಿಯಾದ ಉತ್ತರ.
2: ಸರಿಯಾದ ಉತ್ತರ ಹೇಳಿದಿರಿ
1: ಅನಿತ್. ಮಂಜೊಟ್ಟಿ ಅಂತ ಇನ್ನೊಂದು ಇದಕ್ಕೆ ಬಳಸ್ತಾರೆ, ಅದು ಕಾಯಿಯಾಗಿ. ಆ ಕಾಯಿಯನ್ನು ಯಾವುದಕ್ಕೆ ಬಳಸ್ತಾರೆ? ಚೆನ್ನೆ ಮನೆ ಆಡ್ಲಿಕ್ಕೆ ಬಳಸ್ತಾರೆ. ಇನ್ನೊಂದು ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಮಂಜೊಟ್ಟಿ ಅಂತ ಗ್ರಾಮ ಕೂಡ ಇದೆ, ಜಮಲಾಬಾದ್ ಕೋಟೆಯ ತಪ್ಪಲಲ್ಲಿ ಅದು ಗ್ರಾಮ ಇದೆ ಮಂಜೊಟ್ಟಿ. ಎರಡನೇ ಪ್ರಶ್ನೆಯನ್ನು ಕೂಡ ನೀವು ದಾಟಿದ್ದೀರಿ. ಈಗ ನಿಮಗೆ
2: ಪ್ರಶ್ನೆ ಕೇಳುವನ?

0: ರೆಡಿ ಆಗಿದ್ದೀರಾ?
1: ನಿಮ್ಮ ಮೂರನೇ ಪ್ರಶ್ನೆ, ತುಳು ಭಾಷೆಯ ಮೊದಲನೇ ಸಿನಿಮಾ ಯಾವುದು? ಕೋಟಿ ಚೆನ್ನಯ್ಯ. ಸರಿಯಾದ ಉತ್ತರ ಅಲ್ಲ. ತುಳು ಭಾಷೆಯ ಮೊದಲನೇ ಸಿನಿಮಾ 1971 ಬಿಡುಗಡೆಯಾದ ಎನ್ನತಂಗಡಿ. ಕೇಳಿದಿರಾ? ಎನ್ನತಂಗಡಿ ಅಂತ ಮೊದಲನೇ ಸಿನಿಮಾ. ಅದನ್ನು ಎಸ್ ಆರ್ ರಾಜನ್ ಅವರು ನಿರ್ದೇಶಿಸಿದರು. 1971 ಫೆಬ್ರವರಿ 19 ಜ್ಯೋತಿ ಟಾಕೀಸ್ನಲ್ಲಿ ಅದು ಬಿಡುಗಡೆಯಾಗಿ 2 ವಾರಗಳ ಪ್ರದರ್ಶನ ಕಂಡಿತ್ತು. ಅದಕ್ಕಿಂತ ಹಿಂದೆ ಧಾರೆದ ಬಿಡಿದಿ ಅಂತೇಳಿ ಒಂದು ಸಿನಿಮಾ ಅದು ಆಗಿತ್ತು, ಆದರೆ ಬಿಡುಗಡೆ ಆದದ್ದು ಎನ್ನತಂಗಡಿ ನಂತರ. ನೀವು 2 ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದ್ರಿ, 3ನೇ ಪ್ರಶ್ನೆ ದಾಟುವಲ್ಲಿ ಸ್ವಲ್ಪ ಇಡವಿದ್ರಿ.
0: ಪರವಾಗಿಲ್ಲ ಅನಿತಾ ಅವರೇ, ಮುಂದಿನ ಬಾರಿ ಪ್ರಯತ್ನ ಪಟ್ಟು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
2: ನಾವು ಸುನಂದ ಅಂತ, ಉಜಿರೆಯಿಂದ.
0: ಸುನಂದ ಅವರು ಉಜಿರೆಯಿಂದ? ಏನ್ ಮಾಡ್ಕೊಂಡಿದ್ದೀರಿ ಸುನಂದ ಅವರೇ?
2: ಹೌಸ್
0: ವೈಫ್. ಇದಕ್ಕಿಂತ ಮೊದಲು ನೀವು ನಮ್ಮ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀರಾ?
2: ಇಲ್ಲ ಇಲ್ಲ ಮೇಡಮ್,
0: ಇದು ಮೊದಲಿನ ಬಾರಿ ಭಾಗವಹಿಸ್ತಾ ಇದ್ದೀರಿ. ಹೊರಗೆ ಇದಕ್ಕಿಂತ ಮೊದ್ ಬೇರೆ ಎಲ್ಲಿಯಾದ್ರೂ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಯಾ ಮೊದಲು? ಸ್ಕೂಲಲ್ಲಿರುವಾಗ ಭಾಗವಹಿಸಿದ್ರೆ, ಅದೇ ಕೇಳಿದ್ದು. ತುಂಬಾ ಸಂತೋಷ ಸುನಂದ ಅವರೇ. ನೀವು ಬಿಡುವಿನ ವೇಳೆ ಏನ್ ಮಾಡ್ಕೊಂಡಿದ್ದೀರಿ ಸುನಂದ ಅವರೇ? ಸಾಕಾಗ್ತದೆ. ಓ, ಅದು ಸಾಕಾಗುದಿಲ್ಲ. ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ಹೊಲಿಗೆಲ್ಲ ಕಲ್ತ್ಕೊಂಡಿದ್ದೀರಾ?
2: ಸ್ವಲ್ಪ ಸ್ವಲ್ಪ ಕಲ್ತಿದ್ದೇನೆ.
0: ಮನೆಯವ್ರದೆಲ್ಲ ಹೊಲಿತೀರಿ ನೀವೇ? ತುಂಬಾ ಸಂತೋಷ. ಬೇರೆ ಯಾರೆಲ್ಲ ಇದ್ದಾರೆ ಬೇರೆ ಮನೆಯಲ್ಲಿ?
2: ಮನೆಯಲ್ಲಿ ಇಬ್ರು ಮಕ್ಕಳು, ನಾನು ಗಂಡಷ್ಟೇ.
0: ಅವರೆಲ್ಲ ರೇಡಿಯೋ ಕೇಳ್ತಾರಾ? ಇದ್ದಾರೆ ಅವರು ನಿಮಗೆ ಮುಂದಿನ ಪ್ರಶ್ನೆಯನ್ನು ಅವರು ಕೇಳಲಿಕ್ಕಿದ್ದಾರೆ.
1: ಮೇಡಮ್ ನಮಸ್ತೆ.
2: ನಮಸ್ತೆ ಸರ್.
1: ನಿಮಗೆ ತುಂಬಾ ಸುಲಭವಾದ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಯುಟಿ ಖಾದರ್ ಅವರು ಈಗ ರಾಜ್ಯ ಸರ್ಕಾರದಲ್ಲಿ ಯಾವ ಖಾತೆಯ ಸಚಿವರಾಗಿದ್ದಾರೆ? ಮೊನ್ನೆ ಬದಲಾವಣೆ ಆಯಿತು
2: ವೈದ್ಯಕೀಯ ಕ್ಷೇತ್ರ,
1: ಅದಕ್ಕೊಂದು ಹೆಸರಿದೆ ವೈದ್ಯಕೀಯ. ಸರಿ, ಆ ಸಚಿವಾಲಯಕ್ಕೆ ಒಂದು ಪ್ರತ್ಯೇಕ ಹೆಸರಿದೆ. ಆರೋಗ್ಯ ಸಚಿವ. ಸರಿಯಾದ ಉತ್ತರ ಆರೋಗ್ಯ ಸಚಿವ.
0: ಸುನಂದ ಅವರೇ,
1: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು. ಅವರು ಹಿಂದೆ ಸ್ಪೀಕರ್ ಆಗಿದ್ರು, ಮೊನ್ನೆ ಹೊಸದಾದ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಸರಿಯಾದ ಉತ್ತರ. ನಿಮಗೆ 2ನೇ ಪ್ರಶ್ನೆ
0: ತಯಾರಿದ್ದೀರಾ ಸುನಂದ ಅವರೇ?
1: ಶಿವರಾಮ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಶಿವರಾಮ ಕಾರಂತರ ಯಾವ ಕೃತಿ? ಸೋಮನ ದುಡಿ ಅಲ್ಲ. ಅವರ ಬಹಳ ಪ್ರಖ್ಯಾತವಾದ ಕಾದಂಬರಿ,
0: ಅದನ್ನು ಪೂರ್ತಿಯಾಗಿ ಹೇಳಿ, ಹತ್ತಿರ ಇದ್ದೀರಿ.
1: ಮೂಕಜ್ಜಿಯ ಕನಸುಗಳು.
0: ಅಭಿನಂದನೆಗಳು ಸುನಂದ ಅವರೇ.
1: ಮೂಕಜ್ಜಿಯ ಕನಸುಗಳು ಸರಿಯಾದ
0: ಉತ್ತರ ಹೇಳಿದಿರಿ.
1: ಈಗ
0: ಮೂರನೇ ಪ್ರಶ್ನೆ
1: ನಿಮಗೆ ಇನ್ನೊಂದು ಬಹಳ ಸುಲಭದನ್ನು ಕೇಳ್ತೀನಿ. ಅಮಿತಾಬ್ ಬಚ್ಚನ್ ಗೊತ್ತಲ್ಲ? ಅಮಿತಾಬ್ ಬಚ್ಚನ್ ಕನ್ನಡದ ಚಲನಚಿತ್ರವೊಂದರಲ್ಲಿ ಗೌರವ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ, ಆ ಚಲನಚಿತ್ರ ಯಾವುದು?
2: ರಮ್ಯಾ
1: ನಟಿಸಿದ್ದು.
2: ಅಮೃತಧಾರೆ.
1: ಅಮೃತಧಾರೆ ಸರಿಯಾದ ಉತ್ತರ. ಅಮೃತಧಾರೆ.

0: ನೀವು ಸಿನಿಮಾ ಎಲ್ಲ ನೋಡ್ತೀರಾ?
1: ನೋಡ್ತೀರಿ.
0: ನಿಮಗೆ ಸಿನಿಮಾದಲ್ಲಿ ಯಾರು ನಿಮ್ಮ ಅಚ್ಚುಮೆಚ್ಚಿನ ನಟ ನಟಿ?
1: ಕನ್ನಡದಲ್ಲಿ ರವಿಚಂದ್ರ.
0: ರವಿಚಂದ್ರ. ನಟಿಯರು ಯಾರಿಲ್ಲ? ಇಲ್ಲ. ನೀವು ಅಮೃತಧಾರೆ ಸಿನಿಮಾ ನೋಡಿದಿರ? ನೋಡಿದಿರಿ. ಅದರಲ್ಲಿ ಕೊನೆಯ ಒಂದು ದೃಶ್ಯದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅವರ ಹೆಸರಲ್ಲಿ ಅಭಿನಯಿಸಿದ್ದಾರೆ. ಅವ್ರನ್ನ ನೋಡ್ಲಿಕ್ಕೆ ಇದೆ ಅಂತೇಳಿ, ಹೌದು, ತಾಜ್ಮಹಲ್ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನೋಡುವ ಒಂದು ದೃಶ್ಯ ಅದರಲ್ಲಿ ಬರ್ತದೆ. ಅವರು ಅದರಲ್ಲಿ ಗೌರವ ಪಾತ್ರದಲ್ಲಿ ಅಭಿನಯಿಸಿದ್ರು. ಧನ್ಯವಾದಗಳು, ನಿಮಗೆ ಅಭಿನಂದನೆಗಳು.
2: ಅಭಿನಂದನೆಗಳು ಸುನಂದ ಅವರೇ. ಹೇಗೆ ಅನಿಸ್ತಾ ಉಂಟು? ನೀವು ಎಣಿಸಿದ್ರ ನೀವು ವಿನ್ನರ್ ಆಗ್ಬೋದು ಅಂತೇಳಿ?

0: ಟ್ರೈ ಮಾಡುವ ಅಂತ ಮಾಡಿದ್ದೆ.
1: ಮಾಡಿದಲ್ಲ, ತುಂಬಾ ಸಂತೋಷ, ಅಭಿನಂದನೆಗಳು.
2: ನೀವು ಕೇಳ್ತಾ ಇದ್ದೀರಿ
3: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ಹಲೋ
1: ಹಲೋ
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಗಣೇಶ್, ಸಂತೆಕಟ್ಟೆಯಿಂದ.
0: ಗಣೇಶ್ ಎಲ್ಲಿಂದ?
1: ಸಂತೆಕಟ್ಟೆ.
0: ಸಂತೆಕಟ್ಟೆ
1: ಸಂತೆಕಟ್ಟೆ ಉಡುಪಿ
0: ಉಡುಪಿ. ಏನ್ ಮಾಡ್ಕೊಂಡಿದ್ದೀರಿ ಗಣೇಶ್ ಅವರೇ?
1: ಅಂಗಡಿ ಮತ್ತೆ ಕಲೆಕ್ಷನ್ ಮಾಡ್ತೀವಿ.
0: ಅಂಗಡಿ ಇಟ್ಕೊಂಡಿದ್ದೀರಿ, ಯಾವ್ದ್ರದ್ದು?
1: ಸ್ಟೇಷನರಿ
0: ಅಂಗಡಿ. ಇಲ್ಲಿ ಪುಸ್ತಕ, ಪೆನ್ನು, ಪೆನ್ಸಿಲ್ ಈ ತರದ್ದು ಎಲ್ಲಿ? ರೋಡ್ ಸೈಡ್ ಅಲ್ಲೇ ಇದೆಯಾ?
1: ಕೆಮ್ಮಣಿಗೆ
0: ಹೋಗುವ ಕ್ರಾಸ್ ಅಲ್ಲಿ. ಆಕಾಶವಾಣಿ ಇದ್ದು ಕಾರ್ಯಕ್ರಮ ಎಲ್ಲ ಕೇಳ್ತೀರಾ ಗಣೇಶ್ ಅವರೇ? ಹೌದಾ, ತುಂಬಾ ಸಂತೋಷ. ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ?
1: ಎಲ್ಲ ಪ್ರೋಗ್ರಾಮ್ ಅಲ್ಲಿ ಇದ್ದೇನೆ
0: ಕೇಳ್ತೀನಿ. ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಯಾವ ಕಾರ್ಯಕ್ರಮ ಇದರಲ್ಲಿ? ಗಣೇಶ್ ಅವರು, ಈಗ ಅಂಗಡಿಯಲ್ಲೆಲ್ಲ ಮೊದಲಿನ ಹೇಗೆ ವ್ಯಾಪಾರಗಳೆಲ್ಲ ಮೊದಲು ಹೇಗೆ ಆಗ್ತಾ ಇತ್ತು? ಈಗ ಎಲ್ಲ ತುಂಬಾ ಮಾಲ್ಗಳು ಬಂದಿದೆ, ಮತ್ತೆ ಈಗಂತೂ ಹೋಮ್ ಡೆಲಿವರಿ ಮನೆಗೆ ತಂದು ಕೊಡ್ತಾರೆ. ಅದರಿಂದ ಹೇಗೆ ನಿಮ್ಮ ವ್ಯಾಪಾರಗಳಿಗೆ ಹೇಗೆ ನಿಮ್ಗೆ ಇಫೆಕ್ಟ್ ಆಗ್ತದೆ, ಅದು ಪರಿಣಾಮ ಬೀರ್ತದೆ, ನಿಮ್ಗೆ ಏನಾದ್ರೂ ಅನಿಸ್ತದ ಹಾಗೆ?
1: ಅನಿಸುದಿಲ್ಲ.
0: ನಿಮ್ದು ಸ್ವಲ್ಪ ಹಳ್ಳಿ, ಅದರಿಂದ ಅಲ್ಲಿ ಅಷ್ಟು ಮನೆಗೆ ತರಿಸುವಂತದೆಲ್ಲ ಕಡಿಮೆ, ಎಲ್ಲರೂ ಹೊರಗೆ ಹೋಗಿ ತಗೊಳ್ತಾರಲ್ಲ, ಅಂಗಡಿಯಲ್ಲೇ ಬರ್ತಾರೆ. ಎಲ್ಲೂ ಅಲ್ಲಿಗೆ ಹೋಗ್ತಾರೆ, ನಿಮ್ಮ ಇದಕ್ಕೆ ಬರೋದು ಕಡಿಮೆ ಆಗಿದೆ ಅಲ್ವಾ? ಈಗ ತಯಾರಿದ್ದೀರಲ್ಲ ನಿಮ್ಮ ಪ್ರಶ್ನೆ. ಈ ಕ್ವಿಜ್ ಮಾಸ್ಟರ್ ಮೋಹನ್ದಾಸ್ ಮರಕಡ ಅವರು ಇದ್ದಾರೆ ನಮ್ಮ ಜೊತೆಗೆ, ಅವರು ನಿಮಗೆ ಪ್ರಶ್ನೆಯನ್ನು ಕೇಳಲಿಕ್ಕಿದ್ದಾರೆ.
2: ನಮಸ್ತೆ. ನಿಮಗೆ ಒಂದು ಸುಲಭದ ಪ್ರಶ್ನೆಯನ್ನು ಕೇಳ್ತೇನೆ. ಕ್ರಿಕೆಟ್ ನೋಡೋ ಆಸಕ್ತಿ ಇದೆಯಾ ನಿಮಗೆ? ಆಡ್ತೀರಾ? ನೋಡ್ತೀರಿ. ಹಾಗಾದರೆ ಕ್ರಿಕೆಟಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆಯನ್ನು ಸರಿ ಅರ್ಥ ಮಾಡಿಕೊಳ್ಳಿ. ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಬ್ಬ ಬ್ಯಾಟ್ಸ್ಮನ್ ನೋ ಬಾಲ್ಗೆ ಸಿಕ್ಸ್ ಹೊಡೆದರೆ ಎಷ್ಟು ರನ್ ಬ್ಯಾಟ್ಸ್ಮನ್ಗೆ ನೀಡ್ತಾರೆ? ನೋ ಬಾಲ್ಗೆ ಒಬ್ಬ ಬ್ಯಾಟ್ಸ್ಮನ್ ಸಿಕ್ಸ್ ಹೊಡೆದರೆ ಬ್ಯಾಟ್ಸ್ಮನ್ಗೆ ಎಷ್ಟು ರನ್ ನೀಡ್ತಾರೆ? ನೋ ಬಾಲ್ಗೆ ಸಿಕ್ಸರ್ ಹೊಡೆದರೆ, ಸಿಕ್ಸ್ ಹೊಡೆದರೆ ಬ್ಯಾಟ್ಸ್ಮನ್ಗೆ ಎಷ್ಟು ರನ್ ನೀಡ್ತಾರೆ? ವೈಯಕ್ತಿಕ ಅವರ ಖಾತೆಯಲ್ಲಿ ನಾವು ರೆಕ್ಕ ಹಾಕ್ತೀವಲ್ಲ, 100, 50 ಅಂತ ಹೇಳಿ. ವಿರಾಟ್ ಕೊಹ್ಲಿ 50 ಹೊಡಿದ್ರು, ಮೊನ್ನೆ ವೈಭವ್ ಸೂರ್ಯವಂಶ 28 ಬಾಲಲ್ಲಿ 94 ರನ್ ಹೊಡೆದ್ರು, ಹೀಗೆ ಲೆಕ್ಕ ಹಾಕ್ತೀವಲ್ಲ. ಹಾಗೆ ನೋ ಬಾಲ್ಗೆ ಒಬ್ಬ ಬ್ಯಾಟ್ಸ್ಮನ್ ಸಿಕ್ಸ್ ಹೊಡೆದ್ರೆ ಎಷ್ಟು ರನ್ ಅವರ ಖಾತೆಗೆ ನೀಡ್ತಾರೆ? 6 ರನ್. ಸರಿಯಾದ ಉತ್ತರ. ಕನ್ಫ್ಯೂಷನ್ ಆಯ್ತಾ? ಸಿಕ್ಸ್ ಅಂದ್ರೆ ಅವರು 6 ರನ್. ಅದು ನೋ ಬಾಲ್ ಅಂದ್ರೆ 6+1 ಕೌಂಟ್ ಆಗುತ್ತೆ, ಅದು ಟೀಮಿಗೆ ಒಂದು. ಇತರ ಅಂದ್ರೆ ಎಕ್ಸ್ಟ್ರಾ ರನ್ ರೂಪದಲ್ಲಿ ನೋ ಬಾಲ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಬ್ಯಾಟ್ಸ್ಮನ್ಗೆ 6, ಸಿಕ್ಸರ್ ಹೊಡೆದರೆ 6, 4 ಹೊಡೆದರೆ 4, 2 ರನ್ ಹೊಡೆದರೆ 2, ಹೀಗೆ ಅವರ ಖಾತೆಗೆ ಅವರು ಎಷ್ಟು ಹೊಡಿತಾರೆ ಅಷ್ಟು ಮಾತ್ರ. 6 ರನ್. ಸರಿಯಾದ ಉತ್ತರ. ಮೊದಲನೇ ಸುತ್ತನ್ನ ದಾಟಿದ್ದೀರಿ.
0: ಈಗ ಎರಡನೇ ಪ್ರಶ್ನೆ ಕೇಳುವನ?
2: ಎರಡನೇ ಪ್ರಶ್ನೆ ನಿಮಗೆ, ಭಾರತ ಸರ್ಕಾರ ಸಶಸ್ತ್ರ ಪಡೆಗಳು ಅಂದರೆ ಸೈನ್ಯಕ್ಕೆ, ನೌಕಾಪಡೆಗೆ ಮತ್ತು ವಾಯುಪಡೆಗೆ ಇವರಿಗೆ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ, ಅಲ್ಪಾವಧಿ ನೇಮಕಾತಿ ಯೋಜನೆ. ಭಾರತ ಸರ್ಕಾರ ಸೈನ್ಯ, ನೌಕಾಪಡೆ ಮತ್ತು ವಾಯುಪಡೆಗೆ ಜಾರಿಗೆ ತಂದಿರುವ ಅಲ್ಪಾವಧಿ ನೇಮಕಾತಿ ಯೋಜನೆಯ ಹೆಸರೇನು? ಭಾರತೀಯ ಸೈನ್ಯಕ್ಕೆ ಸೇರಿಸಲು 4 ವರ್ಷಗಳ ಅವಧಿಗೆ ಒಂದು ನೇಮಕ ಮಾಡ್ತಾರೆ.
0: ಅವರು ಸೈನ್ಯಕ್ಕೆ ಸೇರಬಹುದು, ನೌಕಾಪಡೆ ಅಥವಾ ವಾಯುಪಡೆ, ಯಾವುದಕ್ಕೂ ಸೇರ್ಕೊಳ್ಬಹುದು ಅವರು. ಈಗ ಕಾಲೇಜ್ ಮುಗಿಸಿದ ಹುಡುಗರೆಲ್ಲ
2: ಮೊನ್ನೆ ಅದರ ನೇಮಕಾತಿ ಬಂದಿತ್ತು, ಒಂದಷ್ಟು ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಆಯ್ಕೆ ಆಗಿದ್ದಾರೆ.
0: ಅವರಿಗೆ ಎಷ್ಟು ವರ್ಷ ಬೇಕು? ಇಂತಿಷ್ಟು ವರ್ಷ ಮಾಡಿ ಮತ್ತೆ ಬರ್ಬೋದು ಅವರು. ಆ ಯೋಜನೆಗೆ ಏನು ಹೆಸರು ಅಂತ?
2: ಅವರು ಬೆಂಕಿ ಚೆಂಡುಗಳಾಗಿ ನಮ್ಮ ಸೈನ್ಯದಲ್ಲಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಅದಕ್ಕೆ ಆ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಯುವಕರಂದ್ರೆ ಬೆಂಕಿ ಚೆಂಡುಗಳಿದ್ದಾಗೆ ಎದುರಾಳಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಅವರು ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿರ್ತಾರೆ ಅಂತೇಳಿ. ಆ ಯೋಜನೆಗೆ ಹೆಸರೇನು? ಅಲ್ಲಿಗೆ ಹೋಗ್ತಾ ಇಲ್ವಾ?
0: ನೆನಪಾಗ್ತಾ ಇಲ್ವಾ?
2: ನೆನಪಾಗ್ತಾ ಇಲ್ಲ. ನಮ್ಮ ಬೆಂಕಿ ಚೆಂಡುಗಳಲ್ಲಿ ನಿಮಗೆ ಸುಳಿವು ಕೊಟ್ಟಿದ್ದೇನೆ. ಬೆಂಕಿ ಚೆಂಡು ಅಂತ ಕನ್ನಡದಲ್ಲಿ ಹೇಳಿದಿಲ್ಲ, ಅದರಲ್ಲಿ ಸುಳಿವು ಕೊಟ್ಟಿದ್ದೇನೆ ನಿಮಗೆ. ಈಗ ಆ ಯೋಜನೆಗೆ ಆಯ್ಕೆಯಾಗಿ ಹೋದವರನ್ನ

0: ಅಗ್ನಿವೀರರು ಅಂತ ಕರೀತಾರೆ.
1: ಅಗ್ನಿವೀರರು
0: ಅಂತ ಕರೀತಾರೆ. ನಾನು ಯೋಜನೆ ಹೆಸರು ಏನು ಅಂತ ನಿಮಗೆ ಪ್ರಶ್ನೆ.
2: ಅದು ಆಯ್ಕೆ ಆದವರಿಗೆ ಅಗ್ನಿವೀರರು.
0: ನಾನು ಆಯ್ಕೆ ಆದ್ರೆ, ನಾನಾ ಯೋಜನೆಗೆ ಆಯ್ಕೆ ಆದ್ರೆ ನನ್ನನ್ನು ಅಗ್ನಿವೀರ ಅಂತ ಕರೀತಾರೆ. ಹಾಗಾದ್ರೆ ಆ ಯೋಜನೆ ಹೆಸರೇನು?
1: ಅಗ್ನಿವೀರ
2: ಗೊತ್ತಾಗ್ತಾ
0: ಇಲ್ಲ. ಅಗ್ನಿಪತ್ ಸರಿಯಾದ ಉತ್ತರ. ಅಗ್ನಿಪತ್, ಅಗ್ನಿಪತ್
1: ಕೇಳಿದಿರಾ?
0: ಕೇಂದ್ರ ಸರ್ಕಾರ ಈ ಒಂದು 5 ವರ್ಷಗಳ ಹಿಂದೆ ಆ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಯುವಕರನ್ನ 4 ವರ್ಷಗಳ ಅವಧಿಗೆ ಅದರಲ್ಲಿ ನೇಮಕ ಮಾಡಿದ್ದಾರೆ. ಅದರಲ್ಲಿ ತರಬೇತಿ ಅವಧಿ ಸೇರಿ ಒಟ್ಟು 4 ವರ್ಷಗಳು. ಅದರಲ್ಲಿ 17.5 ವರ್ಷದಿಂದ 23 ವರ್ಷದ ಒಳಗಿನ ಯುವಕ ಯುವತಿಯರಿಗೆ ಅವಕಾಶ ಇದೆ. ಸರಿ, ಧನ್ಯವಾದಗಳು.
2: ಮುಂದಿನ ಬಾರಿ ಪ್ರಯತ್ನಿಸಿ ನೀವು.

0: ಹಲೋ,
1: ಹಲೋ,
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ನಮಸ್ತೆ ಮೇಡಮ್. ನಾನು ಜಿ ಸುರೇಶ್ ಆಚಾರ್ ಗುಂಡೆ ಅಂತ ಹೇಳಿ.
0: ಜಿ ಸುರೇಶ್ ಆಚಾರ್ ಗುಣ್ಮಿಯಿಂದ. ಏನ್ ಮಾಡ್ಕೊಂಡಿದ್ದೀರಿ ಸುರೇಶ್ ಆಚಾರ್ ಅವರೇ?
1: ಫ್ಯಾಕ್ಟ್ರಿ
0: ಯಾವುದು? ಏನ್ ಫ್ಯಾಕ್ಟ್ರಿ?
1: ತಯಾರಾಗುವಂತ
0: ಓ, ಸಾಣೆಕಲ್ಲು. ಓಕೆ, ಅದೀಗ ಏನಕ್ಕೆ ಉಪಯೋಗ ಮಾಡ್ತಾರೆ ಸಾಣೆಕಲ್ಲನ್ನ? ಈಗ
1: ವೆಹಿಕಲ್ ವೆಹಿಕಲ್ ಎಲ್ಲ ತಯಾರಾಗುವ ಫ್ಯಾಕ್ಟ್ರಿಗೆ.
0: ಓಹೋ, ಬೇರೆ ಪ್ರದೇಶಗಳಿಗೆಲ್ಲ ಅದನ್ನು ಕಳಿಸ್ತೀರಿ ನೀವು?
1: ನಾವು ಗುಜರಾತ್, ಚೆನ್ನೈ,
0: ಓ
1: ಆ ಕಡೆ ಎಲ್ಲ ಸೆಲ್ ಆಗುತ್ತೆ. ಆ ಕಡೆ ಎಲ್ಲ ಮಹಾರಾಷ್ಟ್ರ,
0: ಆಹಾ,
1: ಆ ಕಡೆ ಎಲ್ಲ ಸೆಲ್
0: ಬೇರೆ ರಾಜ್ಯಗಳಿಗೆಲ್ಲ ಕಳಿಸ್ತೀರಿ ಅದನ್ನು? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ?
1: 10 ವರ್ಷದಿಂದ.
0: ಓ, ಆಹಾ
1: ಮೇಡಮ್, ನಾವು ಬ್ಲೈಂಡ್ ಬ್ಲೈಂಡ್.
0: ಓ, ಆಹಾ, ಅದು ಹೇಗೆ ಮತ್ತೆ ನೀವು ಇದು ಕೆಲಸ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಸುರೇಶ್ ಅವರೇ?
1: ಅದ್ ನಾವು ಅಂದಾಜಿಗೆ ಮಾಡುವಂತ ಕೆಲಸ ಹೇಳ್ತಾರೆ.
0: ಓಕೆ, ಹಾ, ಸರಿ ಸರಿ ಸರಿ. ಆಕಾಶವಾಣಿದೆಲ್ಲ ಕಾರ್ಯಕ್ರಮ ಕೇಳ್ತೀರಾ?
1: ಹೌದು ಮೇಡಮ್, ನಾವು 45 ವರ್ಷದಿಂದ ನಿರಂತರ ಆಕಾಶವಾಣಿ
0: ಕೇಳುಗರು. ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ?
1: ನಮಗೆ ಬೆಳಿಗ್ಗೆ ಚಿಂತನದಿಂದ ನಾವು ನಿಮ್ಮ ಆಕಾಶವಾಣಿ ಕ್ಲೋಸ್ ಆದ್ರೆ ನಾವು ಬಂದ್ ಮಾಡ್ತೇವೆ.
0: ಅಲ್ಲಿ ಓ, ಆಕಾಶವಾಣಿದು 11:10 ನಿಮ್ದು ಕ್ಲೋಸ್ ಆಗುದಾಗಿದ್ರೆ ನಿಮ್ಮ ರೇಡಿಯೋ ಆಫ್ ಆಗುದು.
1: ಇಂಗ್ಲಿಷ್ ನ್ಯೂಸ್ ಕೇಳಿದ್ಮೇಲೆ ನಾವು ಮಲಗೋದು.
0: ನಾವು ಜೈ ಹಿಂದ್ ಹೇಳಿದ್ಮೇಲೆ ಆದ್ಮೇಲೆ ನೀವು ಜೈ ಹಿಂದ್ ಹೇಳೋದು. ನೀವು ಇದಕ್ಕಿಂತ ಮೊದಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀಯಾ?
1: ಹೌದು ಮೇಡಮ್, 4ರಲ್ಲಿ ಭಾಗವಹಿಸಿದ್ದೇನೆ ಮೇಡಮ್. ಒಂದು ಸಾರಿ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ, 2ನೇ ಬಾರಿ 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ.
0: ಈ ಸರ್ತಿ 3 ಪ್ರಶ್ನೆಗೆ ಉತ್ತರ ಕೊಡ್ತೀರಿ? ಸರಿ, ಈಗ ನಿಮ್ ಸುಲಭದ ಪ್ರಶ್ನೆಯನ್ನೇ ಕೇಳುವ.
2: ಸರ್ ನಮಸ್ಕಾರ.
1: ನಮಸ್ತೆ ಸರ್.
2: ನೀವು ಬೆಳಗಿನಿಂದ ರೇಡಿಯೋ ಕೇಳ್ತೀರಿ ರಾತ್ರಿವರೆಗೂ? ರೇಡಿಯೋಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮ್ಮ ಈಗಿನ ಪ್ರಧಾನಿಯವರು ಪ್ರತಿ ತಿಂಗಳ ಕೊನೆಯ ಭಾನುವಾರ ರೇಡಿಯೋದಲ್ಲಿ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾರೆ, ಆ ಕಾರ್ಯಕ್ರಮದ ಹೆಸರೇನು? ಮನ್ ಕಿ ಬಾತ್. ಸರಿಯಾದ ಉತ್ತರ, ಮನ್ ಕಿ ಬಾತ್. ಈ ಮನ್ ಕಿ ಬಾತ್ ಬಗ್ಗೆ ನಿಮಗೆ ಹೆಚ್ಚುವರಿ ಮಾಹಿತಿ ಏನಾದರೂ ಇದೆಯಾ, ಹಂಚಿಕೊಳ್ಬಹುದಾ ನಮ್ಮ ಜೊತೆ? ಇಲ್ಲ. ಸರಿ ಸರಿ ಸರಿ. ಇದು ರೇಡಿಯೋ ಮತ್ತು ಡಿಡಿ ನ್ಯಾಷನಲ್ ಈ ಚಾನೆಲ್ಗಳನ್ನು, ಅಂದರೆ ಸರ್ಕಾರದಿಂದ ನಡೆಸ್ತಿರುವಂಥ ಚಾನೆಲ್ಗಳನ್ನು ಜನಪ್ರಿಯ ಮಾಡಲಿಕ್ಕೆ ಬೇಕಾಗಿ ಪ್ರಧಾನಿಯವರು ಹಮ್ಮಿಕೊಂಡ ಒಂದು ಕಾರ್ಯಕ್ರಮ. 2014ನೇ ಇಸವಿಯ ಅಕ್ಟೋಬರ್ 3ರಿಂದ ಈ ಕಾರ್ಯಕ್ರಮ ಆರಂಭವಾಗಿದ್ದು 31ನೇ ಮೇ ಕೊನೆಯ ಭಾನುವಾರಕ್ಕೆ 134 ಸಂಚಿಕೆಗಳು ಪ್ರಸಾರ ಆಗಿದೆ. ಒಟ್ಟು 134 ಸಂಚಿಕೆಗಳು. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಥವಾ ಒಂದು ರಾಜ್ಯದ ಅಥವಾ ಒಂದು ಬೇರೆ ಬೇರೆ ರಾಜ್ಯಗಳ ಸಾಧಕರ ಬಗ್ಗೆ, ವಿಶೇಷತೆಗಳ ಬಗ್ಗೆ ಅದರಲ್ಲಿ ಅವರು ತಿಳಿಸಿಕೊಡ್ತಾರೆ. ಒಂದು ಬಹಳ ಜನಪ್ರಿಯವಾದ ಕಾರ್ಯಕ್ರಮ. ಸರಿ, ಮೊದಲನೇ ಸುತ್ತನ್ನ ನೀವು ದಾಟಿದ್ದೀರಿ,
0: ಅಭಿನಂದನೆಗಳು ಸುರೇಶ್.
2: ಈಗ ನಿಮಗೆ 2ನೇ ಪ್ರಶ್ನೆ. ಇಲೆಕ್ಷನ್ ಕಮಿಷನ್, ನಿಮಗೂ ಬಹುಶಃ ಸೌಲಭ್ಯ ಇದ್ದಿರಬಹುದು, ಈ ಚುನಾವಣಾ ಆಯೋಗ ಮನೆಯಿಂದಲೇ ಮತ ಚಲಾಯಿಸಿ ಎಂಬ ಸೌಲಭ್ಯವನ್ನು ಜಾರಿಗೆ ತಂದಿದೆ ಮನೆಯಿಂದಲೇ. ಅದು ಯಾವ ರಾಜ್ಯದಲ್ಲಿ ಮೊದಲು ಅನುಷ್ಠಾನಗೊಂಡಿತ್ತು? ಪ್ರಯತ್ನಿಸಿ, ಪ್ರಯತ್ನ ಮಾಡಿ. ನಾನು ಅದರಲ್ಲೇ ನಿಮಗೆ ಸುಳಿವು ಕೊಟ್ಟಿದ್ದೇನೆ, ಮನೆಯಿಂದಲೇ ಮತ ಚಲಾಯಿಸಿ. ಕರ್ನಾಟಕ. ಸರಿಯಾದ ಉತ್ತರ. ನಾನು ಅದಕ್ಕೆ ಅದನ್ನು ಒತ್ತಿ ಹೇಳಿದೆ ನಿಮಗೆ, ಮನೆಯಿಂದಲೇ ಮತ ಚಲಾಯಿಸ ಸೌಲಭ್ಯವನ್ನು ಕರ್ನಾಟಕದಲ್ಲಿ ಚುನಾವಣಾ ಆಯೋಗ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅಥವಾ 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರುವ ವಿಶೇಷಚೇತನರಿಗೆ ಅದನ್ನು

0: ಜಾರಿಗೊಳಿಸಿದೆ. ಬಹುಶಃ ನಿಮಗೆ ಅದು ಸೌಲಭ್ಯ,
1: ನಾವು ಅದೇ ಇದರಲ್ಲಿ ಇದ್ದೇವೆ.
0: ನಿಮಗೆ ಅದು ಸೌಲಭ್ಯ ಸಿಗ್ತದೆ. ಬಿ ಎಲ್ ಓಗಳು ಒಂದು ಅರ್ಜಿ ತಗೊಂಡು ಬರ್ತಾರೆ, ಅದರ ನಂತರ ನಿಮಗೆ ಗೌಪ್ಯ ಮತದಾನ, ನಿಮ್ಮ ಪರವಾಗಿ ನಿಮ್ಮ ಮನೆಯಿಂದ ಯಾರು ಮತ ಚಲಾಯಿಸಿದು. ಸರಿಯಾದ ಉತ್ತರ.
2: ಅಭಿನಂದನೆಗಳು ಸುರೇಶ್ ಅವರೇ. ಈಗ ನಿಮ್ಮ ಮೂರನೇ ಪ್ರಶ್ನೆ.
0: ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಈಗ ನಿಮಗೆ ಮೂರನೇ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ. ಈ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಹಣವನ್ನ ಅವರ ಖಾತೆಗೆ ಜಮೆ ಮಾಡುವ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಕೇಳಿದ್ದೀರಾ? ಆ ಯೋಜನೆಗೆ ಏನು ಹೆಸರು? ಪ್ರಯತ್ನಿಸಿ. ರೈತರಿಗೆ ವಾರ್ಷಿಕ 6,000 ರೂಪಾಯಿ ಹಣವನ್ನು ಅವರ ಖಾತೆಗೆ 3 ಕಂತುಗಳಲ್ಲಿ ಜಮೆ ಮಾಡ್ತಾರೆ, ಆ ಯೋಜನೆಗೆ ಒಂದು ಹೆಸರಿದೆ. ಕಿಸಾನ್ ಕ್ರೆಡಿಟ್ ಅಲ್ಲ, ಅವರಿಗೆ ಅದೊಂದು ರೀತಿಯ ಸನ್ಮಾನ ಮಾಡಿದಂತೆ, ರೈತರನ್ನ ಅದು ಸನ್ಮಾನ ಮಾಡಿದಂತೆ.
2: ಅಲ್ಲೂ ನಿಮ್ಗೆ ಸುಳಿವು ಇದೆ ಸುರೇಶ್ ಅವರೇ, ಇದೇ ಸುಳಿವು. ಕಿಸಾನ್ ಇದೆ ಮತ್ತೆ ಸನ್ಮಾನ ಮಾಡಿದಾಗ.
0: ಸರಿ ಹೇಳಿದಿರಿ. ಇದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಾಗ ಒಂದಷ್ಟು ನಿಧಿಯನ್ನು ಅವರಿಗೆ ಕೊಟ್ಟು ಸನ್ಮಾನ ಮಾಡ್ತಾರಲ್ಲ, ಹಾಗೆ ಇದು ಕೂಡ. ಇದು ಇವರು ಸನ್ಮಾನ ಮಾಡುವುದಿಲ್ಲ, ನೇರವಾಗಿ ಅವರ ಖಾತೆಗೆ ಹಾಕಿ ಬಿಡ್ತಾರೆ. ಸನ್ಮಾನದ ರೀತಿಯಲ್ಲಿ 6,000 ರೂಪಾಯಿ ವರ್ಷಕ್ಕೆ ಹಾಕ್ತಾರೆ.
2: ಎಲ್ಲ ಸುಳಿವು ಅದರಲ್ಲೇ ಇದೆ ಸುರೇಶ್ ಅವರೇ.
0: ಹೌದು, ನಾನು ಕೊಟ್ಟಿದ್ದೆ ನೋಡಿ. ಪ್ರಧಾನಮಂತ್ರಿಯವರು ಈ ರೈತರಿಗೆ ಒಂದು ರೀತಿ ಸನ್ಮಾನ ಮಾಡುವ ಹಾಗೆ ಅದು ನಿಧಿಯನ್ನು ಅರ್ಪಿಸಿದ ಅವರಿಗೆ ಕೊಡುದು, ಅವರು ನೇರವಾಗಿ ಅವರ ಖಾತೆಗೆ ಹಾಕ್ತಾರೆ. ಅದೇ ರೀತಿ ಪ್ರಧಾನಮಂತ್ರಿ ಅವರ ಸಚಿವಾಲಯದಿಂದ ನೇರವಾಗಿ ರೈತರಿಗೆ ಹಣ ಜಮೆ ಆಗ್ತದೆ ವರ್ಷಕ್ಕೆ 6,000 ರೂಪಾಯಿ. ಅದರಲ್ಲಿ ನಾನು ಸುಳಿವು ಕೊಟ್ಟಿದ್ದೆ ನೋಡಿ.
2: ಕಿಸಾನ್ ಸನ್ಮಾನ್ ಇನ್ನೊಂದು ಶಬ್ದ ಬಿಟ್ಟು ಹೋಯ್ತು, ಇನ್ನು
0: ಒಂದು ಶಬ್ದ ಉಳಿತು. ಸರಿ, ನಿಮ್ಮ ಉತ್ತರವನ್ನು ನಾವು ಸರಿ ಎಂದು ತಗೊಳ್ತೇವೆ. ಸರಿಯಾದ ಉತ್ತರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ನಿಧಿ ಅಂತ ಒಂದು ನೀವು ಬಿಟ್ಟಿದ್ರಿ, ತೊಂದರೆ ಇಲ್ಲ. ನೀವು ಮೂರು ಪ್ರಶ್ನೆಗೆ ತುಂಬಾ ಪ್ರಯತ್ನ ಮಾಡಿ ಉತ್ತರ ಕೊಟ್ಟಿದ್ದೀರಿ.
2: ಅಭಿನಂದನೆಗಳು.
0: ಅಭಿನಂದನೆಗಳು.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಹಂಡ್ರೆಡ್ ಪಾಯಿಂಟ್ ತ್ರೀ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಹಾಗೂ ಕರೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಈ ಬಾರಿ ವಿಜೇತರಾಗದವರು ಮುಂದಿನ ಬಾರಿ ಪ್ರಯತ್ನಿಸಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆ ಭಾಗವಹಿಸಿದವರು ನಾನು ಅಂಜನಾ ಮತ್ತು ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ. ತಾಂತ್ರಿಕ ನೆರವು ನೀಡಿದವರು ಪದ್ಮನಾಭ ಮತ್ತು ಚಂದ್ರಶೇಖರ ಪಾಣಾಜೆ.
2: ವಿಜೇತರಿಗೆಲ್ಲ ಅಭಿನಂದನೆಗಳು. ನಿಲಯದಿಂದ ಇಂದಿನ ಕಾರ್ಯಕ್ರಮದ ವಿಜೇತರನ್ನು ನೇರವಾಗಿ ಸಂಪರ್ಕಿಸಲಾಗುವುದು. ಇಂದು ಬೆಳಗ್ಗೆ 11:30 ಧ್ವನಿಮುದ್ರಣ ಮಾಡಿದ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಪ್ರಸಾರ ಮಾಡಲಿದ್ದೇವೆ. ನಮ್ಮ ಮುಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಗಮನಿಸಬೇಕಾದ ಕ್ವಿಜ್ ಕಾರ್ಯಕ್ರಮದ ನಿಯಮಗಳು ಹೀಗಿವೆ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರೆಂದು ಘೋಷಿಸಲಾಗುವುದು. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611, STD ಸಂಖ್ಯೆ 0824. ಮತ್ತೊಮ್ಮೆ 2211999 ಅಥವಾ 2222611, STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
3: ಪರಿಕಲ್ಪನೆ ಹಾಗೂ ನಿರ್ಮಾಣ PV ಪ್ರಶಾಂತ್ ಕುಮಾರ್.
4: ಕೇಳುಗರೇ ಗಮನಿಸಿ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ದಯವಿಟ್ಟು ಗಮನಿಸಿ, ಇನ್ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:00 to 11:30 ಕರೆ ಮಾಡಿ ಕಾರ್ಯಕ್ರಮದಲ್ಲಿ

0: ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2299666. ನಮ್ಮ STD ಕೋಡ್ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926500 ಎಂಬ ವ್ಯಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15 ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪ್ಪಯ್ಯ ಇವರು ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ, ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15

ಆಕಾಶವಾಣಿ ಮಂಗಳೂರು. ಈಗ ಸುಗಮ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಮೊದಲಿಗೆ ರತ್ನಮಾಲಾ ಪ್ರಕಾಶ್ ಹಾಡಿರುವ ಕುವೆಂಪು ಅವರ ರಚನೆ.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕುಮಾರ್ ಸಾನು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಸಾಜನ್ ಚಿತ್ರದ ಗೀತೆ, ರಚನೆ ಸಮೀರ್, ಸಂಗೀತ ನದೀಮ್ ಶ್ರವಣ್.

ಕುಮಾರ್ ಸಾನು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಪೌದ್ವಾಲ್ ಹಾಡಿರುವ ಸಾಜನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಮೇನೆ ಪ್ಯಾರ್ ಕಿಯಾ ಚಿತ್ರದ ಗೀತೆ. ರಚನೆ ಆಜಾದ್ ಭೋಪಾಲಿ, ಸಂಗೀತ ರಾಮ್ ಲಕ್ಷ್ಮಣ್.

ಕೇಳುಗರೇ ಗಮನಿಸಿ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ದಯವಿಟ್ಟು ಗಮನಿಸಿ, ಇನ್ಮುಂದೆ ಪ್ರತಿ ಬುಧವಾರದಂದು ಬೆಳಿಗ್ಗೆ 10:00 to 11:30 ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211 9999 ಅಥವಾ 2299 666. ನಮ್ಮ STD ಕೋಡ್ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277-03-8000. ನಿಮಗೆ ಕರೆ ಸಿಗದಿದ್ದಲ್ಲಿ 944-92-65600 ಎಂಬ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಕಾರ್ಯಕ್ರಮದ ಮುಂದಿನ ಗೀತೆ ದಡ್ಕನ್ ಚಿತ್ರದಿಂದ. ಹಾಡಿದ್ದಾರೆ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್. ರಚನೆ ಸಮೀರ್, ಸಂಗೀತ ನದೀಮ್ ಶ್ರವಣ್.

0: ます。
1: ಆತ್ಮೀಯ ಕೇಳುಗರೆ, ಎನಪೊಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ನಾಳಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಬಗ್ಗೆ ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಎನಪೊಯ ಮೆಡಿಕಲ್ ಕಾಲೇಜಿನ ಅನಸ್ತೇಶಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೊಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. ತಪ್ಪದೇ ಕರೆ ಮಾಡಿ ಏನಪೊಯ ಆರೋಗ್ಯ ದೀಪ ನೇರ ಫೋನಿಂಗ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ.

ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಇಸ್ಮಾಯಿಲ್ ದರ್ಬಾರ್ ಸಂಗೀತ ನೀಡಿರುವ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು.

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಪಾ ರಾಮಕೃಷ್ಣ ಶಾಸ್ತ್ರಿ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್.ಎನ್. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ, ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. 8:45 ಸುಗಮ ಸಂಗೀತ. 9:00 ನಮ್ಮ ನಗಲಿರುವ ಪದ್ಮಶ್ರೀ ಪುರಸ್ಕೃತ ತೂಗು ಸೇತುವೆ ನಿರ್ಮಾತೃ ಬಿ ಗಿರೀಶ್ ಭಾರದ್ವಾಜ್ ಅವರೊಂದಿಗೆ ಆಕಾಶವಾಣಿ ಈ ಹಿಂದೆ ನಡೆಸಿದ್ದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ. 9:30 ನಯೆ ತರಾನೆ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ SMS ಮೆಲೋಡೀಸ್. 11:00 ವನಿತಾವಾಣಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಭಾರತಿ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ, ಮಹಿಳಾ ವೇದಿಕೆ ನರ್ನಾಡು ಮದಗ ಅಮ್ಮುಂಜೆ ಉಡುಪಿ, ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಹೃದಯ ಕಾಯಿಲೆಗಳಿಗೆ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿ ಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ PM ಸ್ವಾಸ್ಥ್ಯ ಸುರಕ್ಷಾ ಬೀಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರ್ಯ, ಜಯಶ್ರೀ ರಂಗನಾಥ ಅವರು ಹಾಡಿರುವ ಕೀರ್ತನೆಗಳು. 11:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ, ಸಂಚಿಕೆ 38, SIR ಮತ್ತು ಜನನ ಮರಣ ನೋಂದಣಿ ಕಾಯ್ದೆ ಕುರಿತು ಸಂಪನ್ಮೂಲ ವ್ಯಕ್ತಿ ಮಂಗಳೂರಿನ ಹಿರಿಯ ವಕೀಲರಾದ ಇಸ್ಮಾಯಿಲ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ ಡಿ ಎಂ ಹಾವಂಜೆ. 5:30 ಯುವವಾಣಿ, ವಾಣಿಜ್ಯೋದ್ಯಮಿ ಕಾವ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಹನಾ ಅಕ್ಷಯ್. 6:10 ಭಕ್ತಿಗೀತೆಗಳು,